ಲೋಲಬಸ್ ಸಿಂಗ್ಬುಕನ್ ಬೀಬ ನಹಾಗ್ನಿ ಫಟ್ಟಬ ಪುಂನ ಮಕ್ತಗೆ ಗಾಕ್ಥೋಕ್ ಬೀಬ ಟೈಬಂಕಯಾಗಿ ಚಂಗ್ಜಫಂ ಉಯ್ರಿಬ ಇಬುಂಗೋ ಖುರುಂಜರಿ ತೋಲಬ ನನಾಯ್ನ ಕಚ್ಚರಿ ಪುನ್ಸಿ ನಂಗಿ ಚುರೋಂದಾ.

ಲೈಬಾಗ್ ನಿಂಗ್ ಬಶೆ ನಿಖಗ್ ಮತಂಗ್ ಮತಂಗ್ ತಾಬಿರಿ ಅದೊಮ್ಮೆ ಥೌರಂ ತಾಬಿರಿ ಬಸಿ ಆಕಾಶವಾಣಿ ಫಲ್ಗಿ ಎಫ್ ಎಂ ಸಂಘಾಯ್ ಚನಲ್ ದಗಿನಿ ಹೌಸಿಗ್ ತಾಬಿರಿಸಿ ಮತಮಿಷೆಗಿ ಖುಡೋಲ್ ಖುಡೋಲ್ಗೆ ಅಹನ್ಬದ ಲೌಬಿರಿಸಿ ಚೋಂಗ್ಥಾಮ್ ಕಮಲಾದೇವಿನ ಸಕ್ಪ ಬಿ ಜಯಂತಕುಮಾರ್ ಶರ್ಮನ ಸೇರಿಂಗ್ಬ ಮತಮಿಷೇಮಾ

0: ꯑꯆꯕꯅꯤ ꯃꯥꯗꯤ ꯌꯥꯝꯅ ꯁ꯭ꯄꯤꯔꯤꯆꯨꯋꯦꯜ ꯑꯣꯏꯕ ꯍꯥꯏꯕꯗꯤ ꯃꯇꯨꯝ ꯇꯥꯕ ꯄꯣꯠ ꯑꯃꯅꯤ ꯃꯔꯝ ꯑꯗꯨꯅ ꯋꯦꯁꯇ ꯏꯟꯗꯤꯌꯥꯗ ꯂꯩꯔꯤꯕ ꯃꯤꯑꯣꯏꯁꯤꯡꯁꯤ ꯑꯌꯥꯝꯕꯅ ꯃꯣꯏꯒꯤ ꯔꯤꯂꯤꯖꯟ ꯑꯃꯁꯨꯡ ꯃꯣꯏꯒꯤ ꯀꯜꯆꯔꯁꯤ ꯌꯥꯝꯅ ꯄꯥꯝꯅ ꯆꯠꯂꯤ ꯑꯗꯨꯒ ꯃꯣꯏꯒꯤ ꯀꯜꯆꯔꯁꯤ ꯌꯥꯝꯅ ꯄꯥꯝꯅ ꯆꯠꯄꯅ ꯃꯔꯝ ꯑꯣꯏꯔꯒ ꯃꯣꯏꯒꯤ ꯀꯜꯆꯔꯁꯤ ꯌꯥꯝꯅ ꯄꯥꯝꯅ ꯆꯠꯄꯅ ꯃꯔꯝ ꯑꯣꯏꯔꯒ ꯃꯣꯏꯒꯤ ꯀꯜꯆꯔꯁꯤ ꯌꯥꯝꯅ ꯄꯥꯝꯅ ꯆꯠꯄꯅ ꯃꯔꯝ ꯑꯣꯏꯔꯒ ꯃꯣꯏꯒꯤ ꯀꯜꯆꯔꯁꯤ ꯌꯥꯝꯅ ꯄꯥꯝꯅ ꯆꯠꯄꯅ ꯃꯔꯝ ꯑꯣꯏꯔꯒ ꯃꯣꯏꯒꯤ ꯀꯜꯆꯔꯁꯤ ꯌꯥꯝꯅ ꯄꯥꯝꯅ ꯆꯠꯄꯅ ꯃꯔꯝ ꯑꯣꯏꯔꯒ ꯃꯣꯏꯒꯤ ꯀꯜꯆꯔꯁꯤ ꯌꯥꯝꯅ ꯄꯥꯝꯅ ꯆꯠꯄꯅ ꯃꯔꯝ ꯑꯣꯏꯔꯒ ꯃꯣꯏꯒꯤ ꯀꯜꯆꯔꯁꯤ ꯌꯥꯝꯅ ꯄꯥꯝꯅ ꯆꯠꯄꯅ ꯃꯔꯝ ꯑꯣꯏꯔꯒ ꯃꯣꯏꯒꯤ ꯀꯜꯆꯔꯁꯤ ꯌꯥꯝꯅ ꯄꯥꯝꯅ ꯆꯠꯄꯅ ꯃꯔꯝ ꯑꯣꯏꯔꯒ ꯃꯣꯏꯒꯤ ꯀꯜꯆꯔꯁꯤ ꯌꯥꯝꯅ ꯄꯥꯝꯅ ꯆꯠꯄꯅ ꯃꯔꯝ ꯑꯣꯏꯔꯒ ꯃꯣꯏꯒꯤ ꯀꯜꯆꯔꯁꯤ ꯌꯥꯝꯅ ꯄꯥꯝꯅ ꯆꯠꯄꯅ ꯃꯔꯝ ꯑꯣꯏꯔꯒ ꯃꯣꯏꯒꯤ ꯀꯜꯆꯔꯁꯤ ꯌꯥꯝꯅ ꯄꯥꯝꯅ ꯆꯠꯄꯅ ꯃꯔꯝ ꯑꯣꯏꯔꯒ ꯃꯣꯏꯒꯤ ꯀꯜꯆꯔꯁꯤ ꯌꯥꯝꯅ ꯄꯥꯝꯅ ꯆꯠꯄꯅ ꯃꯔꯝ ꯑꯣꯏꯔꯒ ꯃꯣꯏꯒꯤ ꯀꯜꯆꯔꯁꯤ ꯌꯥꯝꯅ ꯄꯥꯝꯅ ꯆꯠꯄꯅ ꯃꯔꯝ ꯑꯣꯏꯔꯒ ꯃꯣꯏꯒꯤ ꯀꯜꯆꯔꯁꯤ ꯌꯥꯝꯅ ꯄꯥꯝꯅ ꯆꯠꯄꯅ ꯃꯔꯝ ꯑꯣꯏꯔꯒ ꯃꯣꯏꯒꯤ ꯀꯜꯆꯔꯁꯤ ꯌꯥꯝꯅ ꯄꯥꯝꯅ ꯆꯠꯄꯅ ꯃꯔꯝ ꯑꯣꯏꯔꯒ ꯃꯣꯏꯒꯤ ꯀꯜꯆꯔꯁꯤ ꯌꯥꯝꯅ ꯄꯥꯝꯅ ꯆꯠꯄꯅ ꯃꯔꯝ ꯑꯣꯏꯔꯒ ꯃꯣꯏꯒꯤ ꯀꯜꯆꯔꯁꯤ ꯌꯥꯝꯅ ꯄꯥꯝꯅ ꯆꯠꯄꯅ ꯃꯔꯝ ꯑꯣꯏꯔꯒ ꯃꯣꯏꯒꯤ ꯀꯜꯆꯔꯁꯤ ꯌꯥꯝꯅ ꯄꯥꯝꯅ ꯆꯠꯄꯅ ꯃꯔꯝ ꯑꯣꯏꯔꯒ ꯃꯣꯏꯒꯤ ꯀꯜꯆꯔꯁꯤ ꯌꯥꯝꯅ ꯄꯥꯝꯅ ꯆꯠꯄꯅ ꯃꯔꯝ ꯑꯣꯏꯔꯒ ꯃꯣꯏꯒꯤ ꯀꯜꯆꯔꯁꯤ ꯌꯥꯝꯅ ꯄꯥꯝꯅ ꯆꯠꯄꯅ ꯃꯔꯝ ꯑꯣꯏꯔꯒ ꯃꯣꯏꯒꯤ ꯀꯜꯆꯔꯁꯤ ꯌꯥꯝꯅ ꯄꯥꯝꯅ ꯆꯠꯄꯅ ꯃꯔꯝ ꯑꯣꯏꯔꯒ ꯃꯣꯏꯒꯤ ꯀꯜꯆꯔꯁꯤ ꯌꯥꯝꯅ ꯄꯥꯝꯅ ꯆꯠꯄꯅ ꯃꯔꯝ ꯑꯣꯏꯔꯒ ꯃꯣꯏꯒꯤ ꯀꯜꯆꯔꯁꯤ ꯌꯥꯝꯅ ꯄꯥꯝꯅ ꯆꯠꯄꯅ ꯃꯔꯝ ꯑꯣꯏꯔꯒ ꯃꯣꯏꯒꯤ ꯀꯜꯆꯔꯁꯤ ꯌꯥꯝꯅ ꯄꯥꯝꯅ ꯆꯠꯄꯅ ꯃꯔꯝ ꯑꯣꯏꯔꯒ ꯃꯣꯏꯒꯤ ꯀꯜꯆꯔꯁꯤ ꯌꯥꯝꯅ ꯄꯥꯝꯅ ꯆꯠꯄꯅ ꯃꯔꯝ ꯑꯣꯏꯔꯒ ꯃꯣꯏꯒꯤ ꯀꯜꯆꯔꯁꯤ ꯌꯥꯝꯅ ꯄꯥꯝꯅ ꯆꯠꯄꯅ ꯃꯔꯝ ꯑꯣꯏꯔꯒ ꯃꯣꯏꯒꯤ ꯀꯜꯆꯔꯁꯤ ꯌꯥꯝꯅ ꯄꯥꯝꯅ ꯆꯠꯄꯅ ꯃꯔꯝ ꯑꯣꯏꯔꯒ ꯃꯣꯏꯒꯤ ꯀꯜꯆꯔꯁꯤ ꯌꯥꯝꯅ ꯄꯥꯝꯅ ꯆꯠꯄꯅ ꯃꯔꯝ ꯑꯣꯏꯔꯒ ꯃꯣꯏꯒꯤ ꯀꯜꯆꯔꯁꯤ ꯌꯥꯝꯅ ꯄꯥꯝꯅ ꯆꯠꯄꯅ ꯃꯔꯝ ꯑꯣꯏꯔꯒ ꯃꯣꯏꯒꯤ ꯀꯜꯆꯔꯁꯤ ꯌꯥꯝꯅ ꯄꯥꯝꯅ ꯆꯠꯄꯅ ꯃꯔꯝ ꯑꯣꯏꯔꯒ ꯃꯣꯏꯒꯤ ꯀꯜꯆꯔꯁꯤ ꯌꯥꯝꯅ ꯄꯥꯝꯅ ꯆꯠꯄꯅ ꯃꯔꯝ ꯑꯣꯏꯔꯒ ꯃꯣꯏꯒꯤ ꯀꯜꯆꯔꯁꯤ ꯌꯥꯝꯅ ꯄꯥꯝꯅ ꯆꯠꯄꯅ ꯃꯔꯝ ꯑꯣꯏꯔꯒ ꯃꯣꯏꯒꯤ ꯀꯜꯆꯔꯁꯤ ꯌꯥꯝꯅ ꯄꯥꯝꯅ ꯆꯠꯄꯅ ꯃꯔꯝ ꯑꯣꯏꯔꯒ ꯃꯣꯏꯒꯤ ꯀꯜꯆꯔꯁꯤ ꯌꯥꯝꯅ ꯄꯥꯝꯅ ꯆꯠꯄꯅ ꯃꯔꯝ ꯑꯣꯏꯔꯒ ꯃꯣꯏꯒꯤ ꯀꯜꯆꯔꯁꯤ ꯌꯥꯝꯅ ꯄꯥꯝꯅ ꯆꯠꯄꯅ ꯃꯔꯝ ꯑꯣꯏꯔꯒ ꯃꯣꯏꯒꯤ ꯀꯜꯆꯔꯁꯤ ꯌꯥꯝꯅ ꯄꯥꯝꯅ ꯆꯠꯄꯅ ꯃꯔꯝ ꯑꯣꯏꯔꯒ ꯃꯣꯏꯒꯤ ꯀꯜꯆꯔꯁꯤ ꯌꯥꯝꯅ ꯄꯥꯝꯅ ꯆꯠꯄꯅ ꯃꯔꯝ ꯑꯣꯏꯔꯒ ꯃꯣꯏꯒꯤ ꯀꯜꯆꯔꯁꯤ ꯌꯥꯝꯅ ꯄꯥꯝꯅ ꯆꯠꯄꯅ ꯃꯔꯝ ꯑꯣꯏꯔꯒ ꯃꯣꯏꯒꯤ ꯀꯜꯆꯔꯁꯤ ꯌꯥꯝꯅ ꯄꯥꯝꯅ ꯆꯠꯄꯅ ꯃꯔꯝ ꯑꯣꯏꯔꯒ ꯃꯣꯏꯒꯤ ꯀꯜꯆꯔꯁꯤ ꯌꯥꯝꯅ ꯄꯥꯝꯅ ꯆꯠꯄꯅ ꯃꯔꯝ ꯑꯣꯏꯔꯒ ꯃꯣꯏꯒꯤ ꯀꯜꯆꯔꯁꯤ ꯌꯥꯝꯅ ꯄꯥꯝꯅ ꯆꯠꯄꯅ ꯃꯔꯝ ꯑꯣꯏꯔꯒ ꯃꯣꯏꯒꯤ ꯀꯜꯆꯔꯁꯤ ꯌꯥꯝꯅ ꯄꯥꯝꯅ ꯆꯠꯄꯅ ꯃꯔꯝ ꯑꯣꯏꯔꯒ ꯃꯣꯏꯒꯤ ꯀꯜꯆꯔꯁꯤ ꯌꯥꯝꯅ ꯄꯥꯝꯅ ꯆꯠꯄꯅ ꯃꯔꯝ ꯑꯣꯏꯔꯒ ꯃꯣꯏꯒꯤ ꯀꯜꯆꯔꯁꯤ ꯌꯥꯝꯅ ꯄꯥꯝꯅ ꯆꯠꯄꯅ ꯃꯔꯝ ꯑꯣꯏꯔꯒ ꯃꯣꯏꯒꯤ ꯀꯜꯆꯔꯁꯤ ꯌꯥꯝꯅ ꯄꯥꯝꯅ ꯆꯠꯄꯅ ꯃꯔꯝ ꯑꯣꯏꯔꯒ ꯃꯣꯏꯒꯤ ꯀꯜꯆꯔꯁꯤ ꯌꯥꯝꯅ ꯄꯥꯝꯅ ꯆꯠꯄꯅ ꯃꯔꯝ ꯑꯣꯏꯔꯒ ꯃꯣꯏꯒꯤ ꯀꯜꯆꯔꯁꯤ ꯌꯥꯝꯅ ꯄꯥꯝꯅ ꯆꯠꯄꯅ ꯃꯔꯝ ꯑꯣꯏꯔꯒ ꯃꯣꯏꯒꯤ ꯀꯜꯆꯔꯁꯤ ꯌꯥꯝꯅ ꯄꯥꯝꯅ ꯆꯠꯄꯅ ꯃꯔꯝ ꯑꯣꯏꯔꯒ ꯃꯣꯏꯒꯤ ꯀꯜꯆꯔꯁꯤ ꯌꯥꯝꯅ ꯄꯥꯝꯅ ꯆꯠꯄꯅ ꯃꯔꯝ ꯑꯣꯏꯔꯒ ꯃꯣꯏꯒꯤ ꯀꯜꯆꯔꯁꯤ ꯌꯥꯝꯅ ꯄꯥꯝꯅ ꯆꯠꯄꯅ ꯃꯔꯝ ꯑꯣꯏꯔꯒ ꯃꯣꯏꯒꯤ ꯀꯜꯆꯔꯁꯤ ꯌꯥꯝꯅ ꯄꯥꯝꯅ ꯆꯠꯄꯅ ꯃꯔꯝ ꯑꯣꯏꯔꯒ ꯃꯣꯏꯒꯤ ꯀꯜꯆꯔꯁꯤ ꯌꯥꯝꯅ ꯄꯥꯝꯅ ꯆꯠꯄꯅ ꯃꯔꯝ ꯑꯣꯏꯔꯒ ꯃꯣꯏꯒꯤ ꯀꯜꯆꯔꯁꯤ ꯌꯥꯝꯅ ꯄꯥꯝꯅ ꯆꯠꯄꯅ ꯃꯔꯝ ꯑꯣꯏꯔꯒ ꯃꯣꯏꯒꯤ ꯀꯜꯆꯔꯁꯤ ꯌꯥꯝꯅ ꯄꯥꯝꯅ ꯆꯠꯄꯅ ꯃꯔꯝ ꯑꯣꯏꯔꯒ ꯃꯣꯏꯒꯤ ꯀꯜꯆꯔꯁꯤ ꯌꯥꯝꯅ ꯄꯥꯝꯅ ꯆꯠꯄꯅ ꯃꯔꯝ ꯑꯣꯏꯔꯒ ꯃꯣꯏꯒꯤ ꯀꯜꯆꯔꯁꯤ ꯌꯥꯝꯅ ꯄꯥꯝꯅ ꯆꯠꯄꯅ ꯃꯔꯝ ꯑꯣꯏꯔꯒ ꯃꯣꯏꯒꯤ ꯀꯜꯆꯔꯁꯤ ꯌꯥꯝꯅ ꯄꯥꯝꯅ ꯆꯠꯄꯅ ꯃꯔꯝ ꯑꯣꯏꯔꯒ ꯃꯣꯏꯒꯤ ꯀꯜꯆꯔꯁꯤ ꯌꯥꯝꯅ ꯄꯥꯝꯅ ꯆꯠꯄꯅ ꯃꯔꯝ ꯑꯣꯏꯔꯒ ꯃꯣꯏꯒꯤ ꯀꯜꯆꯔꯁꯤ ꯌꯥꯝꯅ ꯄꯥꯝꯅ ꯆꯠꯄꯅ ꯃꯔꯝ ꯑꯣꯏꯔꯒ ꯃꯣꯏꯒꯤ ꯀꯜꯆꯔꯁꯤ ꯌꯥꯝꯅ ꯄꯥꯝꯅ ꯆꯠꯄꯅ ꯃꯔꯝ ꯑꯣꯏꯔꯒ ꯃꯣꯏꯒꯤ ꯀꯜꯆꯔꯁꯤ ꯌꯥꯝꯅ ꯄꯥꯝꯅ ꯆꯠꯄꯅ ꯃꯔꯝ ꯑꯣꯏꯔꯒ ꯃꯣꯏꯒꯤ ꯀꯜꯆꯔꯁꯤ ꯌꯥꯝꯅ ꯄꯥꯝꯅ ꯆꯠꯄꯅ ꯃꯔꯝ ꯑꯣꯏꯔꯒ ꯃꯣꯏꯒꯤ ꯀꯜꯆꯔꯁꯤ ꯌꯥꯝꯅ ꯄꯥꯝꯅ ꯆꯠꯄꯅ ꯃꯔꯝ ꯑꯣꯏꯔꯒ ꯃꯣꯏꯒꯤ ꯀꯜꯆꯔꯁꯤ ꯌꯥꯝꯅ ꯄꯥꯝꯅ ꯆꯠꯄꯅ ꯃꯔꯝ ꯑꯣꯏꯔꯒ ꯃꯣꯏꯒꯤ ꯀꯜꯆꯔꯁꯤ ꯌꯥꯝꯅ ꯄꯥꯝꯅ ꯆꯠꯄꯅ ꯃꯔꯝ ꯑꯣꯏꯔꯒ ꯃꯣꯏꯒꯤ ꯀꯜꯆꯔꯁꯤ ꯌꯥꯝꯅ ꯄꯥꯝꯅ ꯆꯠꯄꯅ ꯃꯔꯝ ꯑꯣꯏꯔꯒ ꯃꯣꯏꯒꯤ ꯀꯜꯆꯔꯁꯤ ꯌꯥꯝꯅ ꯄꯥꯝꯅ ꯆꯠꯄꯅ ꯃꯔꯝ ꯑꯣꯏꯔꯒ ꯃꯣꯏꯒꯤ ꯀꯜꯆꯔꯁꯤ ꯌꯥꯝꯅ ꯄꯥꯝꯅ ꯆꯠꯄꯅ ꯃꯔꯝ ꯑꯣꯏꯔꯒ ꯃꯣꯏꯒꯤ ꯀꯜꯆꯔꯁꯤ ꯌꯥꯝꯅ ꯄꯥꯝꯅ ꯆꯠꯄꯅ ꯃꯔꯝ ꯑꯣꯏꯔꯒ ꯃꯣꯏꯒꯤ ꯀꯜꯆꯔꯁꯤ ꯌꯥꯝꯅ ꯄꯥꯝꯅ ꯆꯠꯄꯅ ꯃꯔꯝ ꯑꯣꯏꯔꯒ ꯃꯣꯏꯒꯤ ꯀꯜꯆꯔꯁꯤ ꯌꯥꯝꯅ ꯄꯥꯝꯅ ꯆꯠꯄꯅ ꯃꯔꯝ ꯑꯣꯏꯔꯒ ꯃꯣꯏꯒꯤ ꯀꯜꯆꯔꯁꯤ ꯌꯥꯝꯅ ꯄꯥꯝꯅ ꯆꯠꯄꯅ ꯃꯔꯝ ꯑꯣꯏꯔꯒ ꯃꯣꯏꯒꯤ ꯀꯜꯆꯔꯁꯤ ꯌꯥꯝꯅ ꯄꯥꯝꯅ ꯆꯠꯄꯅ ꯃꯔꯝ ꯑꯣꯏꯔꯒ ꯃꯣꯏꯒꯤ ꯀꯜꯆꯔꯁꯤ ꯌꯥꯝꯅ ꯄꯥꯝꯅ ꯆꯠꯄꯅ ꯃꯔꯝ ꯑꯣꯏꯔꯒ ꯃꯣꯏꯒꯤ ꯀꯜꯆꯔꯁꯤ ꯌꯥꯝꯅ ꯄꯥꯝꯅ ꯆꯠꯄꯅ ꯃꯔꯝ ꯑꯣꯏꯔꯒ ꯃꯣꯏꯒꯤ ꯀꯜꯆꯔꯁꯤ ꯌꯥꯝꯅ ꯄꯥꯝꯅ ꯆꯠꯄꯅ ꯃꯔꯝ ꯑꯣꯏꯔꯒ ꯃꯣꯏꯒꯤ ꯀꯜꯆꯔꯁꯤ ꯌꯥꯝꯅ ꯄꯥꯝꯅ ꯆꯠꯄꯅ ꯃꯔꯝ ꯑꯣꯏꯔꯒ ꯃꯣꯏꯒꯤ ꯀꯜꯆꯔꯁꯤ ꯌꯥꯝꯅ ꯄꯥꯝꯅ ꯆꯠꯄꯅ ꯃꯔꯝ ꯑꯣꯏꯔꯒ ꯃꯣꯏꯒꯤ ꯀꯜꯆꯔꯁꯤ ꯌꯥꯝꯅ ꯄꯥꯝꯅ ꯆꯠꯄꯅ ꯃꯔꯝ ꯑꯣꯏꯔꯒ ꯃꯣꯏꯒꯤ ꯀꯜꯆꯔꯁꯤ ꯌꯥꯝꯅ ꯄꯥꯝꯅ ꯆꯠꯄꯅ ꯃꯔꯝ ꯑꯣꯏꯔꯒ ꯃꯣꯏꯒꯤ ꯀꯜꯆꯔꯁꯤ ꯌꯥꯝꯅ ꯄꯥꯝꯅ ꯆꯠꯄꯅ ꯃꯔꯝ ꯑꯣꯏꯔꯒ ꯃꯣꯏꯒꯤ ꯀꯜꯆꯔꯁꯤ ꯌꯥꯝꯅ ꯄꯥꯝꯅ ꯆꯠꯄꯅ ꯃꯔꯝ ꯑꯣꯏꯔꯒ ꯃꯣꯏꯒꯤ ꯀꯜꯆꯔꯁꯤ ꯌꯥꯝꯅ ꯄꯥꯝꯅ ꯆꯠꯄꯅ ꯃꯔꯝ ꯑꯣꯏꯔꯒ ꯃꯣꯏꯒꯤ ꯀꯜꯆꯔꯁꯤ ꯌꯥꯝꯅ ꯄꯥꯝꯅ ꯆꯠꯄꯅ ꯃꯔꯝ ꯑꯣꯏꯔꯒ ꯃꯣꯏꯒꯤ ꯀꯜꯆꯔꯁꯤ ꯌꯥꯝꯅ ꯄꯥꯝꯅ ꯆꯠꯄꯅ ꯃꯔꯝ ꯑꯣꯏꯔꯒ ꯃꯣꯏꯒꯤ ꯀꯜꯆꯔꯁꯤ ꯌꯥꯝꯅ ꯄꯥꯝꯅ ꯆꯠꯄꯅ ꯃꯔꯝ ꯑꯣꯏꯔꯒ ꯃꯣꯏꯒꯤ ꯀꯜꯆꯔꯁꯤ ꯌꯥꯝꯅ ꯄꯥꯝꯅ ꯆꯠꯄꯅ ꯃꯔꯝ ꯑꯣꯏꯔꯒ ꯃꯣꯏꯒꯤ ꯀꯜꯆꯔꯁꯤ ꯌꯥꯝꯅ ꯄꯥꯝꯅ ꯆꯠꯄꯅ ꯃꯔꯝ ꯑꯣꯏꯔꯒ ꯃꯣꯏꯒꯤ ꯀꯜꯆꯔꯁꯤ ꯌꯥꯝꯅ ꯄꯥꯝꯅ ꯆꯠꯄꯅ ꯃꯔꯝ ꯑꯣꯏꯔꯒ ꯃꯣꯏꯒꯤ ꯀꯜꯆꯔꯁꯤ ꯌꯥꯝꯅ ꯄꯥꯝꯅ ꯆꯠꯄꯅ ꯃꯔꯝ ꯑꯣꯏꯔꯒ ꯃꯣꯏꯒꯤ ꯀꯜꯆꯔꯁꯤ ꯌꯥꯝꯅ ꯄꯥꯝꯅ ꯆꯠꯄꯅ ꯃꯔꯝ ꯑꯣꯏꯔꯒ ꯃꯣꯏꯒꯤ ꯀꯜꯆꯔꯁꯤ ꯌꯥꯝꯅ ꯄꯥꯝꯅ ꯆꯠꯄꯅ ꯃꯔꯝ ꯑꯣꯏꯔꯒ ꯃꯣꯏꯒꯤ ꯀꯜꯆꯔꯁꯤ ꯌꯥꯝꯅ ꯄꯥꯝꯅ ꯆꯠꯄꯅ ꯃꯔꯝ ꯑꯣꯏꯔꯒ ꯃꯣꯏꯒꯤ ꯀꯜꯆꯔꯁꯤ ꯌꯥꯝꯅ ꯄꯥꯝꯅ ꯆꯠꯄꯅ ꯃꯔꯝ ꯑꯣꯏꯔꯒ ꯃꯣꯏꯒꯤ ꯀꯜꯆꯔꯁꯤ ꯌꯥꯝꯅ ꯄꯥꯝꯅ ꯆꯠꯄꯅ ꯃꯔꯝ ꯑꯣꯏꯔꯒ ꯃꯣꯏꯒꯤ ꯀꯜꯆꯔꯁꯤ ꯌꯥꯝꯅ ꯄꯥꯝꯅ ꯆꯠꯄꯅ ꯃꯔꯝ ꯑꯣꯏꯔꯒ ꯃꯣꯏꯒꯤ ꯀꯜꯆꯔꯁꯤ ꯌꯥꯝꯅ ꯄꯥꯝꯅ ꯆꯠꯄꯅ ꯃꯔꯝ ꯑꯣꯏꯔꯒ ꯃꯣꯏꯒꯤ ꯀꯜꯆꯔꯁꯤ ꯌꯥꯝꯅ ꯄꯥꯝꯅ ꯆꯠꯄꯅ ꯃꯔꯝ ꯑꯣꯏꯔꯒ ꯃꯣꯏꯒꯤ ꯀꯜꯆꯔꯁꯤ ꯌꯥꯝꯅ ꯄꯥꯝꯅ ꯆꯠꯄꯅ ꯃꯔꯝ ꯑꯣꯏꯔꯒ ꯃꯣꯏꯒꯤ ꯀꯜꯆꯔꯁꯤ ꯌꯥꯝꯅ ꯄꯥꯝꯅ ꯆꯠꯄꯅ ꯃꯔꯝ ꯑꯣꯏꯔꯒ ꯃꯣꯏꯒꯤ ꯀꯜꯆꯔꯁꯤ ꯌꯥꯝꯅ ꯄꯥꯝꯅ ꯆꯠꯄꯅ ꯃꯔꯝ ꯑꯣꯏꯔꯒ ꯃꯣꯏꯒꯤ ꯀꯜꯆꯔꯁꯤ ꯌꯥꯝꯅ ꯄꯥꯝꯅ ꯆꯠꯄꯅ ꯃꯔꯝ ꯑꯣꯏꯔꯒ ꯃꯣꯏꯒꯤ ꯀꯜꯆꯔꯁꯤ ꯌꯥꯝꯅ ꯄꯥꯝꯅ ꯆꯠꯄꯅ ꯃꯔꯝ ꯑꯣꯏꯔꯒ ꯃꯣꯏꯒꯤ ꯀꯜꯆꯔꯁꯤ ꯌꯥꯝꯅ ꯄꯥꯝꯅ ꯆꯠꯄꯅ ꯃꯔꯝ ꯑꯣꯏꯔꯒ ꯃꯣꯏꯒꯤ ꯀꯜꯆꯔꯁꯤ ꯌꯥꯝꯅ ꯄꯥꯝꯅ ꯆꯠꯄꯅ ꯃꯔꯝ ꯑꯣꯏꯔꯒ ꯃꯣꯏꯒꯤ ꯀꯜꯆꯔꯁꯤ ꯌꯥꯝꯅ ꯄꯥꯝꯅ ꯆꯠꯄꯅ ꯃꯔꯝ ꯑꯣꯏꯔꯒ ꯃꯣꯏꯒꯤ ꯀꯜꯆꯔꯁꯤ ꯌꯥꯝꯅ ꯄꯥꯝꯅ ꯆꯠꯄꯅ ꯃꯔꯝ ꯑꯣꯏꯔꯒ ꯃꯣꯏꯒꯤ ꯀꯜꯆꯔꯁꯤ ꯌꯥꯝꯅ ꯄꯥꯝꯅ ꯆꯠꯄꯅ ꯃꯔꯝ ꯑꯣꯏꯔꯒ ꯃꯣꯏꯒꯤ ꯀꯜꯆꯔꯁꯤ ꯌꯥꯝꯅ ꯄꯥꯝꯅ ꯆꯠꯄꯅ ꯃꯔꯝ ꯑꯣꯏꯔꯒ ꯃꯣꯏꯒꯤ ꯀꯜꯆꯔꯁꯤ ꯌꯥꯝꯅ ꯄꯥꯝꯅ ꯆꯠꯄꯅ ꯃꯔꯝ ꯑꯣꯏꯔꯒ ꯃꯣꯏꯒꯤ ꯀꯜꯆꯔꯁꯤ ꯌꯥꯝꯅ ꯄꯥꯝꯅ ꯆꯠꯄꯅ ꯃꯔꯝ ꯑꯣꯏꯔꯒ ꯃꯣꯏꯒꯤ ꯀꯜꯆꯔꯁꯤ ꯌꯥꯝꯅ ꯄꯥꯝꯅ ꯆꯠꯄꯅ ꯃꯔꯝ ꯑꯣꯏꯔꯒ ꯃꯣꯏꯒꯤ ꯀꯜꯆꯔꯁꯤ ꯌꯥꯝꯅ ꯄꯥꯝꯅ ꯆꯠꯄꯅ ꯃꯔꯝ ꯑꯣꯏꯔꯒ ꯃꯣꯏꯒꯤ ꯀꯜꯆꯔꯁꯤ ꯌꯥꯝꯅ ꯄꯥꯝꯅ ꯆꯠꯄꯅ ꯃꯔꯝ ꯑꯣꯏꯔꯒ ꯃꯣꯏꯒꯤ ꯀꯜꯆꯔꯁꯤ ꯌꯥꯝꯅ ꯄꯥꯝꯅ ꯆꯠꯄꯅ ꯃꯔꯝ ꯑꯣꯏꯔꯒ ꯃꯣꯏꯒꯤ ꯀꯜꯆꯔꯁꯤ ꯌꯥꯝꯅ ꯄꯥꯝꯅ ꯆꯠꯄꯅ ꯃꯔꯝ ꯑꯣꯏꯔꯒ ꯃꯣꯏꯒꯤ ꯀꯜꯆꯔꯁꯤ ꯌꯥꯝꯅ ꯄꯥꯝꯅ ꯆꯠꯄꯅ ꯃꯔꯝ ꯑꯣꯏꯔꯒ ꯃꯣꯏꯒꯤ ꯀꯜꯆꯔꯁꯤ ꯌꯥꯝꯅ ꯄꯥꯝꯅ ꯆꯠꯄꯅ ꯃꯔꯝ ꯑꯣꯏꯔꯒ ꯃꯣꯏꯒꯤ ꯀꯜꯆꯔꯁꯤ ꯌꯥꯝꯅ ꯄꯥꯝꯅ ꯆꯠꯄꯅ ꯃꯔꯝ ꯑꯣꯏꯔꯒ ꯃꯣꯏꯒꯤ ꯀ ꯑꯗꯨꯗꯤ ꯒ꯭ꯔꯤꯟꯋꯤꯁ ꯃꯤꯟ ꯇꯥꯏꯝ ꯏꯁꯅ ꯄꯨꯡ ꯃꯉꯥ ꯇꯥꯔꯁꯦ ꯑꯌꯨꯛꯀꯤ ꯄꯨꯡ ꯃꯉꯥ ꯇꯥꯕꯁꯦ ꯖꯒꯥ ꯈꯔꯃꯗꯤ ꯅꯨꯡꯗꯥꯡ ꯑꯣꯏꯕ ꯌꯥꯏꯕ ꯖꯒꯥ ꯈꯔꯅ ꯄꯨꯡꯉꯥꯟ ꯉꯥꯟꯕ ꯌꯥꯏ ꯖꯒꯥ ꯑꯃꯈꯛꯅ ꯃꯝꯕꯣꯏ ꯉꯥꯟꯕꯣꯏ ꯇꯧꯕ ꯌꯥꯏ ꯍꯥꯏꯕꯗꯤ ꯑꯥꯔꯠꯁꯤ ꯔꯣꯇꯦꯠ ꯇꯧꯔ ꯂꯩꯖꯕ ꯄꯣꯠꯅꯤꯅ ꯑꯗꯨ ꯑꯣꯏꯇꯥꯔꯗꯤ ꯍꯌꯦꯡ ꯑꯣꯐꯤꯁꯀꯤ ꯇꯥꯏꯃꯤꯡ ꯆꯠꯄ ꯈꯣꯠꯄ ꯁꯦꯗꯨꯜ ꯁꯦꯝꯕ ꯃꯌꯥꯝꯁꯤꯗ ꯁ꯭ꯇꯦꯟꯗꯔꯗ ꯑꯣꯏꯕ ꯑꯃꯈꯛꯇ ꯂꯧꯕꯗꯤ ꯌꯥꯔꯣꯏꯕ ꯑꯗꯨꯅ ꯑꯩꯈꯣꯏꯅ ꯉꯁꯤ ꯑꯩꯈꯣꯏꯅ ꯁꯤꯒꯤ ꯃꯇꯝꯗ ꯇꯥꯏꯝ ꯖꯣꯟꯁꯤ ꯈꯪꯗꯕ ꯌꯥꯔꯛꯇ꯭ꯔꯤꯁꯦ ꯀꯔꯤꯒꯤꯅꯣ ꯍꯥꯏꯕ ꯃꯇꯝꯗ ꯃꯃꯥꯡꯗ ꯄꯟꯈꯤꯕ ꯒ꯭ꯔꯤꯟꯋꯤꯁꯀꯤꯗꯨꯗꯒꯤ ꯂꯧꯔꯒ ꯃꯥꯒꯤ ꯒ꯭ꯔꯤꯟꯋꯤꯁꯇꯨꯒꯤ ꯏꯁꯂꯣꯝꯗ ꯆꯠꯂꯒꯗꯤ ꯃꯥꯁꯦ ꯃꯇꯝꯁꯦ ꯒꯦꯟ ꯇꯧꯕꯅꯤ ꯑꯗꯨꯗꯤ ꯑꯩꯅ ꯆꯠꯇꯣꯔꯤꯕ ꯖꯒꯥ ꯑꯁꯦ ꯃꯥꯒꯤ ꯂꯣꯡꯒꯤꯆꯨꯠ ꯀꯌꯥꯗ ꯂꯩꯕꯅꯣ 30ꯗ ꯂꯩꯕꯅꯤꯍꯦ ꯃꯥꯗꯤ 30ꯗ ꯂꯩꯇꯥꯔꯗꯤ 15-15ꯅ 1 hour ꯈꯦꯠꯅꯕꯅꯤꯅ ꯑꯗꯨꯗꯤ ꯃꯉꯣꯟꯗ ꯄꯨꯡ ꯑꯅꯤ ꯇꯥꯔꯅꯤ ꯑꯗꯨ ꯑꯩ ꯇꯥꯏꯝꯗꯣ ꯑꯩ ꯍꯣꯔꯦꯟ ꯄꯨꯡ ꯃꯉꯥꯗ ꯌꯧꯒꯦ ꯍꯥꯏꯔꯒꯗꯤ ꯄꯨꯡ ꯑꯅꯤꯒꯤ ꯗꯤꯐ꯭ꯔꯦꯟꯁ ꯑꯩ ꯄꯨꯡ ꯑꯍꯨꯝꯗꯒꯤ ꯆꯠꯂꯒꯗꯤ ꯑꯩ ꯃꯉꯥꯗ ꯑꯣꯏꯕ ꯌꯥꯏꯒ ꯍꯥꯏꯕ ꯁꯤꯒꯨꯝꯕꯒꯤ ꯁꯦꯇꯤꯡ ꯇꯧꯕꯒꯤ ꯅꯣꯂꯦꯖꯁꯦ ꯇꯥꯏꯝ ꯖꯣꯟꯁꯦ ꯈꯪꯉꯒꯗꯤ ꯌꯥꯗꯣꯏꯅꯤ ꯑꯗꯨꯒ ꯑꯃꯔꯣꯝꯗꯁꯨ ꯑꯃꯨꯛ ꯍꯧꯖꯤꯛ ꯋꯥꯔꯜ ꯀꯞ ꯂꯥꯛꯇꯣꯔꯦ ꯑꯩꯈꯣꯏ ꯋꯥꯔꯜ ꯀꯞꯁꯤ ꯍꯣꯁ ꯀꯟꯇ꯭ꯔꯤꯗꯨꯗꯗꯤ ꯑꯌꯨꯛꯀꯤ ꯄꯨꯡ ꯃꯥꯄꯟꯗ ꯁꯥꯟꯅꯕ ꯌꯥꯏ ꯑꯩꯈꯣꯏꯗꯗꯤ ꯄꯨꯡ ꯀꯌꯥꯗ ꯌꯦꯡꯕ ꯉꯝꯅꯤ ꯑꯗꯨꯗꯤ ꯍꯥꯏꯔꯤꯕ ꯋꯥꯔꯜ ꯀꯞ ꯁꯥꯟꯅꯒꯗꯧꯔꯤꯕ ꯃꯐꯝꯗꯣ ꯒ꯭ꯔꯤꯟꯋꯤꯁꯇꯒꯤ ꯋꯦꯁꯇ ꯂꯩꯕ꯭ꯔ ꯏꯁꯇ ꯂꯩꯕ꯭ꯔ ꯈꯪꯕꯤꯔꯒ ꯏꯂꯥꯏ ꯂꯥꯏꯅ ꯑꯗꯨꯝ ꯍꯣꯠꯄ ꯌꯥꯏ ꯑꯗꯨꯅ ꯑꯃꯦꯔꯤꯀꯥꯗ ꯁꯥꯟꯅꯕ ꯃꯇꯝꯗ ꯃꯣꯏꯅꯗꯤ ꯑꯌꯨꯛꯀꯤ ꯄꯨꯡ 7:30 ꯁꯥꯟꯅꯔꯒꯁꯨ ꯑꯩꯈꯣꯏꯁꯨ ꯅꯨꯡꯗꯥꯡꯗꯒ ꯎꯕ ꯐꯪꯉꯤ ꯃꯌꯥꯝꯁꯤꯡꯁꯦ ꯍꯥꯏꯗꯤ ꯈꯦꯠꯅꯕꯗꯨꯀꯣ ꯑꯥꯔꯠꯀꯤ ꯔꯣꯇꯦꯁꯟ ꯇꯥꯏꯝ ꯖꯣꯟꯗꯣ ꯈꯦꯠꯅꯕꯒꯤꯅꯦꯕ ꯍꯥꯏꯕꯗꯤ ꯁꯝꯅ ꯂꯩꯐꯝ ꯈꯦꯠꯅꯕꯒꯤꯅꯦ ꯍꯥꯏꯇꯥꯔꯦ ꯀꯣ ꯑꯗꯨꯒꯤꯅꯦ ꯅꯥꯏꯟ ꯍꯥꯏ
1: ꯑꯣꯖꯥꯅꯁꯨ ꯍꯥꯏꯕꯤꯕ ꯁꯨꯃꯥꯏꯅ ꯅꯍꯥꯋꯥꯏ ꯃꯇꯝꯗꯗꯤ ꯑꯩꯈꯣꯏ ꯋꯥꯔꯜ ꯀꯞ ꯀꯨꯝꯕ ꯑꯣꯂꯦꯝꯄꯤꯛ ꯀꯨꯝꯕ ꯂꯥꯏꯕ ꯆꯠꯄꯁꯤꯡꯁꯦ ꯍꯥꯏꯇꯥꯔꯦꯀꯣ ꯑꯣꯖꯥ ꯁꯤ ꯌꯦꯡꯕꯗ ꯑꯉꯛꯄ ꯑꯃꯅꯦꯕ ꯑꯩꯈꯣꯏꯗꯗꯤ ꯅꯨꯡꯗꯥꯡꯗ ꯌꯦꯡꯉꯒꯁꯨ ꯊꯋꯣꯏꯅ ꯄꯨꯡꯁꯦ ꯉꯥꯏꯅꯗꯣꯏꯅꯦꯕ ꯑꯣꯖꯥ ꯇꯤꯚꯤꯗ ꯎꯔꯛꯄ ꯃꯇꯝꯗꯅ ꯅꯨꯡꯊꯤꯟꯗꯒꯤ ꯑꯣꯏꯔꯛꯄ ꯏꯉꯛ ꯉꯛꯄ ꯄꯣꯠ ꯑꯃ ꯑꯣꯏꯔꯝꯕꯗꯨꯅꯦꯕ ꯑꯗꯨꯅꯗꯤ ꯑꯣꯖꯥ ꯂꯣꯡꯒꯤꯆꯨꯠ ꯑꯦꯟ ꯂꯦꯇꯤꯆꯨꯠ ꯃꯁꯤ ꯌꯥꯝ ꯃꯨꯟꯅ ꯈꯪꯕ
0: ꯃꯆꯪꯏ ꯑꯗꯨꯅ ꯑꯦꯔꯤꯌꯥꯗꯣ ꯌꯥꯝ ꯌꯥꯝ ꯆꯥꯎ ꯇꯥꯔꯗꯤ ꯂꯣꯡꯒꯤꯆꯨꯠ ꯃꯌꯥꯝꯅ ꯀꯣꯟꯕ ꯑꯦꯔꯤꯌꯥ ꯑꯣꯏꯇꯥꯔꯦ ꯇꯥꯏꯝ ꯖꯣꯟꯁꯦ ꯂꯝ ꯑꯃꯗ ꯃꯌꯥꯝ ꯊꯣꯛꯂꯛꯄꯁꯨ ꯌꯥꯏ ꯑꯔꯨꯅꯥꯆꯜ ꯄ꯭ꯔꯗꯦꯁꯁꯦ ꯑꯩꯈꯣꯏ ꯏꯁꯇꯔꯟ ꯃꯣꯁ ꯁ꯭ꯇꯦꯠꯅꯤꯀꯣ ꯑꯗꯣ ꯑꯩꯈꯣꯏꯒꯤ ꯑꯦꯛꯖꯥꯝꯄꯜ ꯑꯣꯏꯅ ꯑꯔꯨꯅꯥꯆꯜ ꯄ꯭ꯔꯗꯦꯁꯇ ꯄꯨꯡ 4:30 ꯅꯨꯃꯤꯠ ꯊꯣꯛꯄꯁꯦ ꯒꯨꯖꯔꯥꯠꯇꯗꯤ ꯄꯨꯡ 6:30 ꯊꯣꯛꯇꯣꯏꯅꯦ ꯃꯔꯝꯗꯤ ꯑꯩꯈꯣꯏ ꯏꯟꯗꯤꯌꯥꯒꯤ ꯂꯦꯇꯤꯆꯨꯠꯀꯤ ꯃꯥꯒꯤ ꯑꯦꯛꯁꯄꯥꯟ ꯍꯥꯏꯇꯥꯔꯦ ꯉꯁꯥꯏ ꯂꯣꯡꯒꯤꯆꯨꯠꯀꯤ ꯑꯦꯛꯁꯄꯥꯟꯁꯦ 30 degree ꯑꯣꯏꯌꯦꯕ ꯑꯗꯨꯗꯤ 15 degree ꯋꯥꯟ ꯑꯣꯏꯔꯗꯤ ꯏꯟꯗꯤꯌꯥꯗ ꯄꯨꯡ ꯏꯟꯗꯤꯌꯥꯒꯤ ꯏꯁꯇꯔꯟ ꯃꯣꯁꯀ ꯋꯦꯁꯇꯔꯟ ꯃꯣꯁꯀ ꯈ꯭ꯋꯥꯏꯗꯒꯤ ꯃꯇꯥꯏ ꯊꯪꯕ ꯑꯅꯤꯁꯦ ꯃꯁꯤ ꯄꯨꯡ 2 ꯒꯦꯞ ꯑꯣꯏꯗꯣꯏꯅꯦꯕ ꯄꯨꯡ 2 ꯒꯦꯞ ꯑꯣꯏꯇꯥꯔꯗꯤ ꯃꯁꯤ ꯊꯕꯛꯁꯦ ꯃꯥꯡꯅꯅ ꯑꯌꯨꯛ ꯑꯣꯏꯈꯤꯕ ꯍꯥꯏꯁꯦ ꯅꯨꯡꯗꯥꯡꯁꯨ ꯊꯨꯅ ꯑꯣꯏꯔꯛꯇꯣꯏꯅꯤ ꯑꯗꯨꯅ ꯑꯦꯛꯖꯥꯝꯄꯜ ꯗꯦꯜꯂꯤꯗꯗꯤ ꯉꯥꯜꯂꯦ ꯑꯩꯈꯣꯏꯁꯤꯗ ꯃꯃꯤꯒ ꯍꯥꯏꯕꯒ ꯃꯇꯥꯡ ꯁꯨꯝ ꯌꯥꯎꯋꯤꯗꯅꯀꯣ ꯁꯤꯒꯨꯝꯕ ꯃꯌꯥꯝꯁꯤꯗ ꯑꯩꯈꯣꯏ ꯂꯣꯀꯦꯁꯟ ꯈꯦꯠꯅꯕꯅꯦꯕ ꯑꯗꯨꯕꯨ ꯑꯩꯈꯣꯏꯒꯤꯗꯤ ꯏꯟꯗꯤꯌꯥꯒꯤꯗꯤ ꯁ꯭ꯇꯦꯟꯗꯔꯗ ꯇꯥꯏꯝ ꯑꯃꯒꯤ ꯕꯦꯁꯤꯁ ꯆꯠꯄꯅꯤꯅ ꯃꯐꯝ ꯑꯗꯨ ꯇꯥꯔꯕꯗꯤ ꯑꯩꯈꯣꯏ ꯂꯣꯏꯅ ꯐꯣꯂꯣ ꯇꯧꯒꯗꯕꯅꯤꯅ ꯑꯩꯈꯣꯏꯅ ꯃꯌꯥꯝꯒꯤ ꯀꯃꯟ ꯑꯣꯏꯕ ꯊꯕꯛ ꯑꯃ ꯇꯧꯕ ꯃꯇꯝꯗꯗꯤ ꯉꯁꯥꯏ ꯁ꯭ꯇꯦꯟꯗꯔ ꯇꯥꯏꯝ ꯖꯣꯟ ꯗꯔꯀꯥꯔ ꯂꯩꯕꯀꯣ
1: ꯏꯟꯗꯤꯌꯥꯗ ꯂꯥꯛꯆꯔꯒ ꯑꯣꯖꯥ ꯏꯟꯗꯤꯌꯥꯁꯦ ꯍꯧꯖꯤꯛ ꯑꯣꯖꯥꯅ ꯄꯨꯡ 2 ꯈꯦꯠꯅꯕ ꯂꯩ ꯍꯥꯏꯕꯤꯔꯤ ꯑꯣꯖꯥ ꯑꯗꯨꯗꯤ ꯖꯣꯟ 2 ꯂꯩꯗꯣꯏꯔꯥ ꯑꯣꯖꯥ
0: ꯌꯥꯝꯅ ꯐꯖꯕ ꯋꯥꯍꯪꯅꯤ ꯑꯩꯈꯣꯏꯁꯦ ꯏꯟꯗꯤꯌꯥꯒꯤ ꯉꯁꯥꯏꯒꯤ ꯑꯩꯈꯣꯏꯒꯤ ꯂꯣꯡꯒꯤꯆꯨꯠꯁꯦ 82 degree 30 minute ꯃꯤꯔꯖꯥꯄꯨꯔ ꯎꯠꯇꯔ ꯄ꯭ꯔꯗꯦꯁꯀꯤ ꯃꯤꯔꯖꯥꯄꯨꯔ ꯗꯤꯁꯇ꯭ꯔꯤꯛꯁꯦ ꯐꯥꯎꯔ ꯆꯤꯡꯕ ꯂꯥꯏꯟ ꯃꯦꯔꯤꯗꯦꯟꯁꯤꯒꯤ ꯁꯤꯗ ꯇꯥꯕ ꯄꯨꯡꯁꯦ ꯑꯩꯈꯣꯏ ꯑꯣꯜ ꯏꯟꯗꯤꯌꯥꯒꯤ ꯑꯣꯏꯗꯣꯏꯅꯦ ꯘꯔꯤꯗ ꯌꯦꯡꯉꯒ ꯍꯧꯖꯤꯛ ꯑꯩꯈꯣꯏ ꯄꯨꯡ 7 ꯇꯥꯔꯦ ꯂꯩꯔꯁꯦ ꯍꯥꯏꯔꯤꯕ ꯄꯨꯡ 7 ꯇꯥꯔꯤꯕꯁꯦ ꯃꯤꯔꯖꯥꯄꯨꯔꯒꯤ ꯉꯁꯥꯏꯒꯤ ꯍꯥꯏꯔꯤꯕ ꯌꯨ ꯄꯤꯒꯤ ꯃꯤꯔꯖꯥꯄꯨꯔ ꯗꯤꯁꯇ꯭ꯔꯤꯛꯇ ꯐꯥꯎꯔꯒ ꯆꯠꯂꯤꯕ ꯑꯩꯈꯣꯏꯒꯤ 82 degree and 30 minute longitude ta ba pung tu ne ba hai ba di india gi meridian se longitude akoi na time zone standard time lo du se sida ta ba pung je koi india pu ma chana du ne asida chana ba se hujik ti mai amon claim mai am lai argument mai am lai arunachal pradesh ta pung mari ma khaden numi thwe pung ani gap lai mena gujarat na pung toru ma khai thwe matam pung ani mang jare adu di ऑफिस ना पुंग तारा दे होरे मरि मखाइ मंगा मखाइ तरु मखाइ तरे ने पाइ पार भाई मापत पुंग मंगा खै दे लाइ तो मांग मत मांग लेरे होरे होरे नुमि छुत नन ता सा लगतै नि मुइजे अन हारे स्कूल का ब खोट पगी अदे कि दे गा ऑफिस टाइमिंग मांगे मतम दे लाइ की आवर्स या मांग गेप ले बे से मसे अन इंडिया जो टाइम जोन अनि थम ग दब ने गाइना हौ दो लग पगे याउ नरे यो जिक छि छि गेप से को मसे ओइर ग दे खै द कन्वीनियंट ओइनी ईस्टर्न साइड त लेब ग वेस्टर्न साइड त लेब सु न को
1: ಹೈವದಿ ಯೋಜಾ ಮಸೆ ಪೊಲಿಟಿಕಲ್ ಬೌಂಡರೀಸ್ ನ ಮಸಿ ಲೇಪ ಯಾರಕ್ತಬ ತಾಂಗಮ ಒಯಿರೆ ಜಿಯೋಗ್ರಾಫಿಕಲ್ ಬೌಂಡರಿ ದ ಯೇಂಗ ಬಮ ಚಂಗೆ
0: ಯಾರಕ್ತಬ
1: ಅದುನದಿ ಮಸೈಗಿ ಘರಿ ಮಮೈದ ದಿ ಅಮತಂಗ ತಾ ದುನಿ ಪುಂಗ್ಸಿ ಇಂಡಿಯಾ ಗೆ ಒಯಿನಾ ಅದುಗ ಅಕೋಯಿ ಹ್ಯೂಮನ್ ಬಯಾಲಜಿ ಕ್ಲಾಕ್ ತೋ ಇಂಜೆ ಸೇಮ್ದೋಕ್ ಬಗೆ ಮಿಮೋಂಗ ಬದ ಲಾಏ ಬಕೋ
0: ಅದುನನೆ ಅಕೋಯಿ ಸದಿ ಗಾಲೆ ನೋ ದ ಕೋಯಿ ಮಮ್ಮೆ ಗ ಹೈರಗ ಅಂದೆ ದೆಲ್ಲಿ ದ ಲೈಬ ಮಿ ಉನ ಅಸಕೋಯಿ ಸೋನ ಕಂದ್ರ ಹೈಸಾನ ಲೈಬ ಮಿ ಸೇ ಪುಂಗಾನ್ ಗಾಲೆ ಗ ಹೈ ಸಿಕೋ ಮಾಗಿ ಮಸೈಗಿ longitude ki magi expand khena bana di magi leiri ba location do khena bagi ne ba ko hari numit na nga sagi west to east to matam da ikoi eastern side na hana no an thokre adu numit chu hana ma na numit ta ba ta ba
1: numit ta maning on sangi ba halak
0: ba hanum ni adu na dum hai office to ma na di nga sagi pung mari ma khai thokre adu di ama du na di nga sagi pung tong khai thokla ani ko adu nga sagi khena ba sun leiba da gi standard hoi gi time zone se ani leiga da ba ni ga haina koi gi mayam gi mode kasi hoji ta na ba hore koi india ju zone ani thamagadi hen convenient oigadabani gaina adu bu yadi argument mayam thole maduna ngasai gi common examination tawma matam de gi dinga sai any common noi ba thabak train scheduling flight ke scheduling tawba da time zone ani tawba se problem oigai haibagi adu gu mayam su lei ko magi pros and cons dum lei di lei
1: malem gi oina lebak sing da uja country si india si tare chuba khoidagi chawbani haina khangnari uja ada tare chuba khoidagi chawba asida time zone si amakhakta ne khoina huji illiba si atop atopa country sing da di time zone si tongan baga yauba ja la uja
0: asil lei khudam moina ekona russia si magi longitude 170 degree ne india di only 30 ne russia ji 170 degree oiram ni na ma ja 17 time zone le aduka ngasagi canada se magi 6 time zone le magi area do yam chawguni na example oina koina hari ba duk chawgra ba lam chi da ai koina time zone ji ama khak chatna re lo ra se russia da chana ba dari khudam moina eastern gi jaga ama da pung manga da numi thok pa se western do na hen pung tara da numi thok pa yae manam di chawguni na rotation to duri bani na ko vast extent yam pak sawu oitar di adugi problem to thok pa maram oi dona jaga khudi mok sitanga koi gi administration da flight ke chalu to bu matam da radio gi khang de television ge any program tham matam chida nasa gi ko chalu to bu matam da nungai na bagi da mok na koi na different standard time zone cha chaw ba lei ba ta di amada gi hen ba yam lei bi yae
1: lochila ko do ja khangjaning basi ಹಜಿಕ್ತಿ ಗ್ಲೋಬಲೈಸ್ ವರ್ಲ್ಡ್ ಒಯರಬನಿ ನಾ ಮಾಲೇಮ್ ಸಿ ಅಪಿಕ್ ಪ ಇಮುಂಗ್ ಅಮಗುಮ್ ನ ಲೌನರಬನಿ ಮಸಿದ ಮರು ಒಯನ ನಹ ಒಯರಿಬ ಮಹಿರೋಯ್ ಸಿಂಗ್ ನ ಮಫಮ್ ಮಫಮ್ ಸಿಂಗ್ ದ ಚಲ್ಲಗ ಮಹಿ ಮಸಿಂಗ್ ತಂಬ ಅಮದಿ ಹಜಿಕ್ತಿ ಕಾನ್ಫರೆನ್ಸ್ ನ ಚಿಂಗ್ಬ ಅಕೋಯಿ ಅಕಾಡೆಮಿಕ್ ಒಯಬ ಮೀಟಿಂಗ್ ಮಯಾಮ ಮಸು ಲೈರೆಯೋಜಾ ಮಸಿ ಮಫಮ್ ಅಮನ ಚಗ ಮಫಮ್ ಅಮನ ತೌಬ ಮತಂದ ಟೈಮ್ ಜೋನ್ ಸಿಗಿ ಮಸಿಗಿ ಕಯಾಮ ಯಾಮ್ ನ ಇಫೆಕ್ಟ್ ಲೈಬಗೆ ಮಸಿ ನಹ ಒಯರಿಬ ಸಾತ್ರ ಸಾತ್ರ ಸಿಂಗ್ ಮಹಿರೋಯ್ ಸಿಂಗ್ ನ ಖಂಗ್ಬದ ಕಯಾಮ ಮರು ಒಯಬಗೆ ಯೋಜಾ
0: ಯಾನ ಮರು ಒಯ್ ಮಸಿ ಥೈನ ಮಮಂಗೈದ ಟೆಲಿಗ್ರಾಫ್ ಕ ಲಾಕ್ ಚುಂಗೈ ಮತಂದ jaga amada kakdum leisaba matam atopa ga pau thadok thazin phautu chathok chachin tawjingai matam da di koi time gi difference thoina marui ba se leiti thoina su khanjal lu di atopu hujik ti pithrivi haiba je khungang ma gum oira abani na ekhoina chaning ma matam da yamna athu ba transportation gi mateng na khu chat pa yare atopu aina chatka dori ba matam se aina karam ma matam da flight kak pa yai pung kya da gi mafam do chat la di pung kya da yogani ಅದಕ್ಕೂ ಮಯಾಮ ಸಿಂಗ್ ಟೈಮ್ ಜೋನ್ ಗೆ ನಾಲೆಜ್ ಲೈರಗದಿ ಅನ್ನ ಗಸಾಯಿ ಹೋಟ್ಲಗ ಸಿಗಿ ಚತ್ತರಿ ಜಗಾ ಸಿ ಮೇರಿಡಿಯನ್ ಸ್ವಾಯ್ವೈದ ಲೈಬ ಜಗಾನೆ ಅದು ಇತಾಡಿ ಇಷ್ಟಗಿ ಚತ್ಪ ತಾರಬದಿ ಮಾ ವೆಸ್ಟ್ ಲೈಬ್ರ ಈಸ್ಟ್ ಲೈಬ್ರ ಗ್ರೀನ್ ವೆಸ್ಕಿ ಓ ಈಸ್ಟ್ ಲೈರಗದಿ ಮಾಸೆ ಅಕ್ಕನ ಪುಂಜೆ ಪ್ಲಸ್ ತೌಸಂದೋಯ್ನೇಬ ಅದಕ್ಕ ವೆಸ್ಟ್ ಲೈರಗನ ಮಸಾಯಿ ಪುಂಜೆ ಮೈನಸ್ ತೌಥೋನೆ ಅದನ್ನ ಸುಮಾಯ್ನ ಐಡಿಯಾ ಆಸೆ ಅಕ್ಕನ ಟೈಮ್ ಜೋನ್ ಜೆ ಖಂಗಗದಿ ಕಾಲ್ಕುಲೇಷನ್ ತೌದ ಲೈದ್ವಿನಿ ಕುದಮೋಯ್ನ ಐನ ಅಮೆರಿಕಾದಗಿ ಐನ ಆನ್ಲೈನ್ ಎಕ್ಸಾಮ್ ಅಮ್ ಥಾನಿಂಗೆ ಅದ ಐವರಿ ಪುಂಗ್ ಬಾರೋ ಥಾಬ್ಸು ಐ ವರಿಯಂದದಿ ಕಾನ್ಫರೆನ್ಸ್ ಕ ಯಾವಬಾ ಮೀಟಿಂಗ್ ಯಾವಬಸೆ ಮೊಯ್ನದಿ ಯಾಮ್ನ ನಂಜಬ ಐದಿ ಪುಂಗ್ ತರಾಮ ಥುರಿ ಯಾವಬ ಯಾವೈ ꯑꯗꯤ ꯑꯥꯒꯤ ꯇꯥꯏꯃꯤꯡꯗꯨ ꯌꯥꯗꯕꯅꯤꯅ ꯀꯣ ꯑꯗꯨ ꯁꯨꯃꯥꯏꯅ ꯇꯧꯗꯅ ꯑꯩꯈꯣꯏ ꯇꯥꯏꯝ ꯖꯣꯟꯒꯤ ꯅꯣꯂꯦꯖꯁꯦ ꯂꯩꯔꯒꯗꯤ ꯁꯦꯗꯨꯜ ꯁꯦꯝꯕꯗꯅꯤ ꯃꯔꯨꯑꯣꯏꯅ ꯑꯩꯈꯣꯏꯗ ꯌꯥꯝ ꯈꯨꯗꯣꯡꯆꯥꯕ ꯐꯪꯗꯣꯏꯁꯦ ꯃꯥꯒꯤ ꯗꯦꯂꯤ ꯔꯨꯇꯤꯟ ꯑꯃ ꯁꯦꯝꯅꯕ ꯍꯣꯠꯅꯔꯛꯄ ꯃꯇꯝꯗ ꯑꯗꯨꯒꯨꯝꯕꯒꯤ ꯈꯨꯗꯣꯡꯆꯥꯕꯁꯦ ꯇꯥꯏꯝ ꯖꯣꯟꯒꯤ ꯅꯣꯂꯦꯖꯁꯦ ꯒ꯭ꯌꯥꯟ ꯑꯁꯤ ꯂꯩꯔꯒꯗꯤ ꯑꯁꯨꯛꯀꯤ ꯃꯇꯤꯛ ꯀꯥꯟꯅꯕ ꯍꯧꯖꯤꯛꯀꯤ ꯍꯧꯒꯠꯂꯛꯏꯕ ꯅꯍꯥꯔꯣꯜꯁꯤꯡ ꯑꯁꯤ ꯈꯪꯗꯕ ꯌꯥꯗ꯭ꯔꯕ ꯑꯗꯨꯒꯤꯗꯤ ꯍꯧꯖꯤꯛꯇꯤ ꯑꯩꯈꯣꯏ ꯑꯦꯅꯤ ꯇꯥꯏꯝ ꯃꯄꯥꯟꯗ ꯆꯠꯄꯒꯤ

ಆರಂಭಂ ಜುಮುನಾ ಸೈಸಕ್ ಪಿಯಸಿಗೆ ಮತಂಗೆ ಶೈದ ಮುಕ್ತ ಬಿಡಿಸಿ ಬಿ ಜಯಂತ ಕುಮಾರ್ ಶರ್ಮನ ಸೈರಿಂಗ್ಬ ನುಮೈಥೆಂ ಪಹಾಡಿನ ಸೈರಾಂಗ್ ಬೈಸಿ ಫಿಲ್ಮ್ ಇಕೋ ನಂಗ್ಸಿ.

ತಾಬಿರಿಬ ಸಿ ಮೇಘಹಶ್ಚಾಮ ಅಹುಂ ದಸ್ಮಿಕ್ ಮಂಗಾರ ಸಂದೊಕ್ಚರಿಬ ಆಕಾಶವಾಣಿ ಫಲ್ಗೆ ಎಫ್ ಎಂ ಸಂಗಾಯ್ ಚನಲ್ ದಗಿನಿ ಹೌಸಿಕ್ ತಾಬಿರಿಬ ಸಿಂಗಿದಮಕ್ ಲಾಂಥೋಕ್ಚರಿ ಗೀತ್ ಗೀತ್ ಖುರೋಗೆ ಅಹನ್ಬದ ಲೌಬಿರಸಿ ಅರಿಜಿತ್ ಸಿಂಗ್.

ಐಫೋನ್ ಮಿಸ್ಸಿಗೆ ನಿಶುಭಕದೋಲ್ವೈನ ತಾಬಿರಸಿ ಹಿ ಐಫೋನ್ ಮಸಿದಗಿ ಅಮು ಸೈಖೋಮ ಮದಿ ಪುಷ್ಪರ ನೇನಿ ಪುನಃ ಸಕ್ಮಿನಬ ಹೆರೋಜಿತ್ ನೌರಿಬಂನ ಸೇರಿಂಗ್ ಬಾ ಅಮರ್ಜಿತ್ ಲೌರೆಂಬಂನ ಸೇರಂಗ್ ಬೈಸೈ.

ಮತಂದ ಮುಕ್ತ ಹಂಜರಿ ಇಚಾದಿ ಮನೀನಿ ಫಿಲ್ಮ್ ಅಸಿದಗಿ ಎ ಜಿ ಎಮ್ ಐ ಸ್ನಾಮ ಮದಿ ಸುರ್ಮಾ ಚನ್ವನಿ ಪುನಃ ಸಕ್ಮಿನವ ಬಿನೋರಂಜನ್ ಓಯ್ನಾಮ್ನ ಸೈರಿಂಗ್ ಬಾ ಸುರ್ಮನಿ ರಿಸೀನಾ ಸೈರಂಗ್ ಬೀಸೈ.

ಇಸಿಗೆ ಲೋನ ತಂಕ ಕಸಿಗಿನ ಫಿಲ್ಮ್ ಇಸೆ ಲಾಂಥೋಕ್ಚಬ ಮತಾಂಗಸ್ತ ಲೋಯ್ಸಿಂಜರಿ. ಆಕಾಶವಾಣಿ ಇಂಫಾಲ್ ಹೌಜಿಕ್ ಅಯುಕ್ಕಿ ಪುಂಗ್ ತರಾಮಥೊಯ್ ಮಿನಿಟ್ ಯಾಂಕೈ ತರೇ ಚಟ್ಲೆ ನಹಕ್ಕಿ ಮತುಂಗ್ದ ಕಂಗ್ಲಾ ಚಾನೆಲ್ಗೆ ಅನಿಶುಭ ಥೌರಂ ಮೀಡಿಯಂ ವೇವ್ ಮೀಟರ್ ಚಹೊಮ್ ನಿಫು ದಶಮಿಕ ಅಮ ಕಿಲೋಹರ್ಚ ನಿಪಾಲ್ ಮರ್ಫು ನಿಥೊಯ್ದ ತೊಂಗಾನ ತಾಬ ಫಂಗ್ಬಿರಗನಿ. ತಾವಿರಿಬಸಿ ಆಕಾಶವಾಣಿ ಇಂಫಾಲ್ಗೆ ಎಫ್ಎಂ ಸಂಗೈ ಚಾನೆಲ್ದಗಿನಿ.

ತಾವಿರಿ, ಮತಂಗಿ ಮಣಿಪುರ್ ಫಿಲ್ಮ್ ಅಸಿದಗಿ ಅಹಿಬಂ ಬುಧಚಂದ್ರನ ಸಕ್ಪ ಖುರೈಜಂ ಫುಲೇಂದ್ರನ ಸೈರಿಂಗ್ ಬಮದಿ ಅರಿಬಂ ಶ್ಯಾಮ್ ಶರ್ಮನ ಸೈರಂಗ್ ಬೈಸೆಯಮಾ.

ಹರಂ ಸಂದೋಕ್ತನ ಹಂಜರಿ ಬಸಿ ಆಕಾಶವಾಣಿ ಫಾಲ್ಗೆ ಎಫ್ ಎಂ ಸಂಗಾಯಿ ಚಾನೆಲ್ದಗಿನಿ. ಹೌಸಿಕ ಅಮುಕ್ ಪೂಜರಗ್ಲಿ ತೊಂಗಾನ್ ತೊಂಗಾನ್ವ ಫಿಲ್ಮ್ ಸಿಂಗ್ದಗೆ ಖನ್ಗಚ್ಚಬ ಇಸೈ ಖರದನ್. ಅಹನ್ಬದ ತಾಬಿರಸಿ ಹೈಯಂಗ್ನ ಕನಾಗಿ ಫಿಲ್ಮ್ ಅಸಿದಗಿ ನವಕಾಂತನ ಸಕ್ಪ ವೈಖೋಂ ಗೋಜೇನ್ ಮೈತೈನ ಸೈರಿಂಗ್ಬ ಮದಿ ವಾಯ್ ಸೂರ್ಯನ್ನ ಸೈರಂಗ್ ಬೈಸಿ

0: ತಾರಕ್ಪಗ ಲೋಯ್ನ ಮಣಿಪುರಿದ ಪಾವ್ ತಾವಿರಸಿ.
1: ಆಕಾಶವಾಣಿ ಇಂಫಾಲ್ ಗಂಗುಂ ಅಂಥೋಯ್ನ ಪಾವ್ ಪಾಜರಿ. ಮುಖ್ಯಮಂತ್ರಿ ಯುಮ್ನಾಮ್ ಖೇಮ್ಸಾನ ಸಭಾಪತಿ ಒಯ್ದುನ ಮಣಿಪುರ್ ಸ್ಟೇಟ್ ಫಿಲ್ಮ್ ಡೆವಲಪ್ಮೆಂಟ್ ಸೊಸೈಟಿಗೆ ತರಾಸುವ ಎಕ್ಸಿಕ್ಯೂಟಿವ್ ಬೋರ್ಡ್ಗೆ ಮಿಫಮ್ ಅಸಿ ಮುಖ್ಯಮಂತ್ರಿಗೆ ಸೆಕ್ರೆಟರಿಯತ್ ಪಾಂಗ್ತೋಕ್ರೆ. ಮಿಫಮ್ ಅದುದ ಮಣಿಪುರಿ ಸಿನಿಮಾ ಸೌಖನ್ನಬ ಅಮಸುಂ ಆರ್ಟಿಸ್ಟ್ ಅಮದಿ ಫಿಲ್ಮ್ ಮೇಕರ್ಸ್ಗೆ ಫಿವಂ ಫಗರಹನಬಸು ಖನಕಿ. ನಾರ್ಥ್ ಈಸ್ಟರ್ನ್ ಕೌನ್ಸಿಲ್ ಎನ್ಇಸಿಗೆ ಹುಂಬುದ್ರಾಹೊಂದೊಯ್ ಸುಬ ಪ್ಲೀನರಿ ಮಿಫಮ್ಗೆ ಮಾಂಗೊಯ್ನನ ಮಿಜೋರಾಂಗೆ ರಾಜ್ಯಪಾಲ್ ವಿಜಯ್ ಕುಮಾರ್ ಸಿಂಗ್ನ ರಾಜ್ಯ ಅದುಗೆ ತೊಂಗಾನ್ ತೊಂಗಾನ್ಬ ಸೌಖ ಥರಂಗಿ ಥಬಕ್ಸಿಂಗ್ ಯಂಗ್ಸಿಂಗ್ರೆ. ಮಿಜೋರಾಂಗೆ ಲೋಕ್ ಭವನ್ದಂಗ್ ಅಸಿ ಪಾಂಗ್ತೋಕಿಬ ಮಿಫಮ್ದ ರಾಜ್ಯ ಅದುಗೆ ತೊಂಗಾನ್ ತೊಂಗಾನ್ಬ ಸೌಖ ಥರಂಗಿ ವಾಫಮ್ಸಿಂಗ್ ಎನ್ಇಸಿಗೆ ಮಿಫಮ್ದ ನಿಗ್ಥಿನ ಪುಖನ್ನಬ ಖನಕಿ. ರಾಜ್ಯಪಾಲ್ನ ಹಾಯ್ ಕೇಂದ್ರನ ಅವಾಂಗ್ ನೋಂಪುಕ್ಕಿ ರಾಜ್ಯ ಪೂರ್ಣಮಕ್ ಸೌಖರಹನ್ನಬ ಅಚೆತ್ಪ ಫಿರೇಪ್ಕ ಲೋಯ್ನನ್ನು ಥಬಕ್ ಪಾಯ್ಕಲಿ. ಮಾಂಗ್ನ ರಾಜ್ಯ ಸರ್ಕಾರ್ಗೆ ವಿಭಾಗ್ ಪೂರ್ಣಮಕ್ನ ಲಾಕ್ಲಿಬ ಮಿಫಮ್ ಅಸಿ ಮಹಿಯಾನ್ಬ ಮಿಫಮ್ ಅಮ ಒಯ್ಹನ್ನಬ ಪೂರ್ಣ ಹೊನಮಿನನಬಸು ಹಾಯ್ಕಿ. ಎನ್ಇಸಿಗೆ ಪ್ಲೀನರಿ ಮಿಫಮ್ ಲಾಕ್ಲಿಬ ಸಗೋಲ್ಸೆ ನಿಮಿತ್ತ ಶಿಲಾಂಗ್ದ ಪಾಂಗ್ತೋಕನಿ. ರಾಷ್ಟ್ರಪತಿ ದ್ರೌಪದಿ ಮುರ್ಮುನ ಹಾಯ್ರಿ ಶಿಕ್ಷಾನ ಮಿಯೋ ಎಮ್ಮಬು ಮರೋಮ್ದೊಮ್ ಲೆಪ್ಸಬ ಗಂಬ ಅಮಸುಂಗ್ ಶಕ್ತಿ ಲೈಬ ಮಿಯೋ ಎಮ್ಮ ಒಯ್ಹೆಂದುನ ಸಮಾಜದ ಸಾವನ್ನು ಅವೊಂಬ ಪುರಕ್ಪ ಗಮ್ಮಿ. ನ್ಯೂ ದೆಹಲಿದ ಪಾಂಗ್ತೋಕ್ಪ ಟ್ರೈಬಲ್ ಬೆನಿಫಿಷರಿ ಸ್ಕಾಲರ್ಶಿಪ್ ಸ್ಕೀಮ್ಗೆ ಕಾಣಬ ಫಂಗ್ಲಬ ಮಹಿರೋಯ್ಸಿಂಗ್ ಉನ್ನಬದ ಶ್ರೀಮತಿ ಮುರ್ಮುನ ಹಾಯ್ ಸಮಾಜ ಮ ಸೌಕಟ್ಪ ಹೈಬಸಿ ಸೆಲ್ ಥುಂಗಿ ಫಿವಂ ಫಗಟ್ಪ ಅಮಸುಂಗ್ ಮಹಿಮಸಿಂಗಿ ಥಾಕ್ ವಾಂಗ್ಲಬ ಮತಂದ ಗಮ್ಗನಿ. ರಾಷ್ಟ್ರಪತಿನ ಹಾಯ್ ಸರ್ಕಾರನ ಪೈಕಟ್ಪ ಸ್ಕಾಲರ್ಶಿಪ್ ಸ್ಕೀಮ್ಸಿಂಗಿ ಮತ್ಯಂಗ್ನ ಟ್ರೈಬಲ್ ಮಹಿರೋಯ್ಸಿಂಗ್ ಅವಾಂಗ್ಬ ಥಾಕಿ ಮಹಿಮಸಿಂಗ್ ತಮ್ದುನ ಖುದೊಂಗ್ಜಾಬ ಕಯ ಫಂಗ್ಬ ಗಮ್ಲೆ. ರಾಷ್ಟ್ರಪತಿನ ಹಾಯ್
2: भारत सरकार जनजातियों समुदाय के युवाओं को आगे बढ़ाने के लिए अनेक योजनाओं का के माध्यम से निरंतर प्रयास कर रहे हैं. छात्रवृत्ति योजना केवल आर्थिक सहायता नहीं है, ये युवाओं के सपनों को पंख देने का माध्यम है. ये उन युवाओं के जीवन में नई संभावनाओं का द्वार खोलती है, जिनमें प्रतिभा तो होती ही है परंतु संसाधनों का अभाव उन्हें आगे बढ़ने से रोकता.
1: ನ್ಯಾಷನಲ್ ಪಂಚಾಯತ್ ಅವಾರ್ಡ್ 2025 ಎಂಥೋಕ್ಪಗೆ ಥರಂ ಹಯಂಗ್ ನ್ಯೂ ದೆಹಲಿದ ಪಾಂಗ್ತೋಕ್ಲಗನಿ. ಮಸಿದ ಲೇಬಾಗ್ ಅಸಿಗೆ ಮಥವ್ ನಿಂಥಿನ ಪಾಂಗ್ತೋಕ್ಪ ಪಂಚಾಯತ್ 92 ಮನಾ ಅಸಿ ಖುಷಿನಗನಿ. ಮನಾ ಎಂಥೋಕ್ಪಗೆ ಥರಂದ ದೀನ್ ದಯಾಲ್ ಉಪಾಧ್ಯಾಯ್ ಪಂಚಾಯತ್ ಸತಾತ್ ವಿಕಾಸ್ ಪುರಸ್ಕಾರ್ ಕ್ಯಾಟಿಗೊರಿದ ಗ್ರಾಮ ಪಂಚಾಯತ್ 53 ಅಮಸುಂಗ್ ನಾನಾಜಿ ದೇಶ್ಮುಖ್ ಸರ್ವೋತ್ತಮ್ ಪಂಚಾಯತ್ ಸತಾತ್ ವಿಕಾಸ್ ಪುರಸ್ಕಾರ್ ಕ್ಯಾಟಿಗೊರಿದ ಪಂಚಾಯತ್ 9 ಮನಾ ಪೀಗನಿ. ಥರಂದುದ ಮನಾ ಫಂಗ್ಲಬ ಪಂಚಾಯತ್ಗೆ ಮಕೋಕ್ಸಿಂಗ್ನ ಮಕ್ಕಳಿಗೆ ಸಿಂಥಾನಿಯೈ ಒಯ್ಬ ಥವಂಗ್ಸಿಂಗ್ ಉತ್ಕನಿ. ಮ್ಯಾನ್ಮಾರ್ಗೆ ರಾಷ್ಟ್ರಪತಿ ಉ ಮಿನ್ ಓಂಗ್ ಲಿಯಂಗ್ ಮಸಿ ಮುಂಬೈದ ಥುಂಕ್ರೆ. ಮಹಾಕ್ಪು ಮಹಾರಾಷ್ಟ್ರಗೆ ರಾಜ್ಯಪಾಲ್ ವಿಷ್ಣು ದೇವ ಬರ್ಮಾನ ಛತ್ರಪತಿ ಶಿವಾಜಿ ಮಹಾರಾಜ್ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ತರಾಮ್ನ ಓಕಿ. ರಾಷ್ಟ್ರಪತಿ ಲಿಯಂಗ್ನ ಮಸಿ ಮುಂಬೈದ ಲಲೋಲಿತಿಕ್ ಅಮಸುಂಗ್ ಉದ್ಯೋಗಿ ಲುಸಿಂಗ್ಬಸಿಂಗ ಉನಗನಿ ಅಮಸುಂಗ್ ತೊಂಗಾನ್ ತೊಂಗಾನ್ಬ ಮಫಮ್ಸಿಂಗ್ದ ಸುಸತ್ಕನಿ. ಮುಂಬೈಗೆ ಲೋಕ್ ಭವನ್ದಂಗ್ ಅಸಿ ನುಮಿದಾಂಗ್ವಾಯ್ನ ಪಾಂಗ್ತೋಕ್ಪ ಥರಂ ಅಮದ ಶ್ರೀ ಲೇಯಂಗ್ ಸರುಗ್ ಯಾಗನಿ. ಥರಮದುದ ಮುಖ್ಯಮಂತ್ರಿ ದೇವೇಂದ್ರ ಫಡ್ನಾವಿಸು ಯಾವಗನಿ. ಮಧುಗೆ ಮಮಾಂಗ್ದ ರಾಷ್ಟ್ರಪತಿ ದ್ರೌಪದಿ ಮುರ್ಮುಗ ಉ ಮಿನ್ ಓಂಗ್ ಲಿಯಂಗ ಅಸಿ ನ್ಯೂ ದೆಹಲಿಗೆ ರಾಷ್ಟ್ರಪತಿ ಭವನ್ದ ಉನ್ನಖಿ. ಗೃಹ ಮಂತ್ರಾಲಯನ ಇಮಿಗ್ರೇಷನ್ ಆ್ಯಂಡ್ ಫಾರಿನರ್ಸ್ ಅಮೆಂಡ್ಮೆಂಟ್ ರೂಲ್ 2026 ಲಾಗ್ತೋಕ್ರೆ. ಮಸಿಗೆ ಮುಖದ ರೆಜಿಸ್ಟ್ರೇಷನ್ಗೆ ಮತಂ ಅಮಸುಂಗ್ ಅಪೀಲ್ ತೌಬಗೆ ಮೋಂಗ್ದ ಹಾನಗೆ ಇಮಿಗ್ರೇಷನ್ ಆ್ಯಂಡ್ ಫಾರಿನರ್ಸ್ ರೂಲ್ 2025 ಅಹೋಂಬ ಕಯ ಹಾಪ್ಸಿಲ್ಲೆ. ಅಮೆಂಡ್ಮೆಂಟ್ ಅಸಿಗೆ ಮುಖದ ಲೇಬಾ ಅಸಿದ ಮಪಾ ಲೇಬಾಗ್ದಗೆ ಲಾಕ್ಪ ಮಿಯೋಯ್ಸಿಂಗ್ ಭಾರತ ಹೇಗೆ ಯೌರಪದಗೆ ನುಮಿತ್ ಸಾಮ ಮರಿಫುನಿಗೆ ಮನುಂಗ್ದ ರೆಜಿಸ್ಟ್ರೇಷನ್ಗೆ ಥಬಕ್ ಲೋಯ್ಸಿನ್ಗದಬನಿ. ಹಾನದಿ ರೆಜಿಸ್ಟ್ರೇಷನ್ಗೆ ಥಬಕ್ ಅಸಿ ನುಮಿತ್ ಸಾಮ ಮರಿಫುನಿ ಹೆಂದೋಕ್ಲಗ ನುಮಿತ್ ತರಾಮರಿನಿಗೆ ಮನುಂಗ್ದ ತೌಹಲಂಬನಿ. ಅದುಮೊಯ್ನಮಕ್ ತಂಗಾಯಿ ಫದಬ ಫಿವಂ ಲೈರಬದಿ ಥೇಂಗ್ನ ರೆಜಿಸ್ಟ್ರೇಷನ್ ತೌಬಗೆ ಅಯಾಬಸು ಪೀಗನಿ ಹೈರಿ. ನ್ಯಾಷನಲ್ ಹೈವೇಸ್ ಫಾರ್ ಇಲೆಕ್ಟ್ರಿಕ್ ವೆಹಿಕಲ್ಸ್ NHEV ಡೈರೆಕ್ಟರ್ ಅಭಿಜಿತ್ ಸಿಂಗ್ನ ಹೈರಿ ಲೈಬಾ ಅಸಿ ಹೌಜಿಕ್ ಇಲೆಕ್ಟ್ರಿಕ್ ಅಮಸುಂಗ್ ಇಲೆಕ್ಟ್ರಾನಿಕ್ಗೆ ಖುದೊಂಗ್ಚಾಬ ಲೈರಬ ಹೈವೇಸಿಂಗ್ ಸೆಂಗೊಲಕ್ಪಗ ಲೋಯ್ನನ ಹೆನ್ನ ಫಬ ಅಮಸುಂಗ್ ತುಂಗ್ ಕೊಯ್ಬ ಸಥೋಕ್ ಸಸಿಂಗಿ ಪಾಂಬೈ ಲೈಬ ಲೈಬಾಕ್ ಅಮ ಒಯ್ರಕ್ಲಿ. ನ್ಯೂ ದೆಹಲಿದ ಪಾಂಗ್ತೋಕ್ಪ ಪಾವ್ಗೆ ಮಿಫಮ್ ಅಮದ ಶ್ರೀ ಅಭಿಜಿತ್ನ ಹಾಯ್ ಲೈಬಾ ಅಸಿದ ಇಲೆಕ್ಟ್ರಿಕ್ ಮೊಬಿಲಿಟಿ ಇಕೋ ಸಿಸ್ಟಮ್ ಮಪಾಂಗಲ್ ಕಂಕರಹನ್ಬಗ ಲೋಯ್ನನ ಮಿಯಾಮ್ಗೆ ಸಥೋಕ್ ಸಸಿಂಗಿ ಪಾಂಬೈ ಹೆನ್ನ ಲೈಥೋಕ್ ಹನ್ನಬ ಲಂಬಿದ ಅಸೋಯಂಗಾಮ್ ಥೋಕ್ಹಂದನಬ ಪಾಂದಮ್ದ ಸರ್ಕಾರನ ಥಬಕ್ ಪಾಯ್ಕಲಿ. ಮಾಂಗ್ನ ಹಾಯ್ ಇಂಗ್ 2028 ಹೌನ ಪ್ರಧಾನ ಮಂತ್ರಿ ನರೇಂದ್ರ ಮೋದಿಗೆ ಲಂಜಿಂಗ್ ಮುಖದ NHEV ಲೈಬಾ ಅಸಿಗೆ ಇಲೆಕ್ಟ್ರಿಕ್ ಹೈವೇ ಮೊದೆಲ್ ಸೆಂಗುಪಗೆ ಥಬಕ್ ಪಾಯ್ಕಲಕ್ಲಿ. ಹೈಕೋರ್ಟ್ಗೆ ಚೀಫ್ ಜಸ್ಟಿಸ್ 4 ಅಮಸುಂಗ್ ಸೀನಿಯರ್ ಅಡ್ವೊಕೇಟ್ ಅಮಂಗ್ ಅಸಿ ಸುಪ್ರೀಂ ಕೋರ್ಟ್ಗೆ ಜಸ್ ಒಯ್ನ ವಾಸಕ್ ಲೌಕ್ರೆ. ಚೀಫ್ ಜಸ್ಟಿಸ್

ಮತಂಗಿ ಯಾವೋಲ್ಗೆ ಇರೋಯ್ನದುನ ಪಂಥುಂಪಂ ಖಂಗ್ದವ ಖುಂಗ್ಚತ್ ಅಮದ ಲೇಪ ಲೇಪನಾಯ್ದನ ಚೆಂಥರಿ ಅವಾ ನುಂಗಾಯ್ ಕಯಾ ಲಾಖಿ ಚತ್ಖಿ ಲಂಥುಂಪಂ ಖಂಗ್ದವ ಕೌಸಿಂಗ್ ಮಾನ ಖಂಜರಿ ಹಯ್ಯಂಗ್ನ ಕನಾಗಿ ಹಿದೇಂದ ಅಮುಗ್ ಥುಂಗ್ಲಗವಾ.

ಹೌಸಿಕ್ತಾ ವಿಖ್ರಿ ಅಹಿಂಗಿ ಸಿಂಗಾರೈ ಫಿಲ್ಮ್ ಅಸಿದಗಿ ಪುಷ್ಪರಾಣಿನ ಸಕ್ಪ ಮಂಗ್ಲೇಮ್ ಮಂಗಾಂಗ್ನ ಸೈರಿಂಗ್ ಬಮದಿ ಗೀತಮದಿ ಗೋಪಿನ ಸೈರಾಂಗ್ ಬೈಸೈ ಮಥಂಗ್ದ ಮುಕ್ತ ಹಂಜರಿ ಪರೀಕ್ಷಾ ಫಿಲ್ಮ್ ಅಸಿದಗಿ ಹಮೋಂ ಸದಾನಂದಗಿ ಕೊಂಜಲ್ದ ತಂಭಾಸನ ಆರ್ಕೆನ ಸೈರಿಂಗ್ ಬ ಜಿತೇನ್ ಖೈದೇಮ್ನ ಸೈರಾಂಗ್ ಬೈಸೈ.

0: 아이앵시 유린 번호 제네바하기도 먹다 공산 그러거니
1: 얌바 아이앵시 아이네 제네바하기도 먹 공산 그러거니 아이기 한다기 공산을 시대기 아이 아무 한나 유머시다 할라고 야간에 하이버트 하자들이 아서워서워 브리티비레 바까 야대기 Human right ek kivis moina leba adu morchin lakar me yam sundi ma mangda ain irei pa iram dam si oi ba bi hat di pun mi o imni ma yam si paudam lu bakhat tan tana febi sai ki matang da kan tak shilu gani chumna u ba hitra ba kai sarkar sina kari gumba ai ba phar na bagi dama thorang ta ul badi ai ha na gi mato bumna isina u sing marakta amuk din kha gani
2: yor en ba ನಾಗ್ನ ಮತಂ ಕಯಾಗಿ ಮಮಾಂಗದಗಿ ಸಂಗಚ್ಚರಕ್ಲವ ಲೈ ಶಕ್ತಿನ ದ್ರವ ಲೈ ಶುಮಾನ ದ್ರವ ನಹಾಕಿ ಲೈ ಕೋಲಸೆ ಐ ಪಂಗಲ್ ಶಕ್ತಿ ಥೌನಾ ಪುಥೋಕ್ತುನ ಶಿಕ್ಷಿನ್ನಂಗ ಕ್ಷೇಲಂಗೆ ಕೊಯೋರೆನ್ ಬಾ
3: ಬಾಬಾ
2: ಬೆಮಾ
3: ಮುಶಿರ ಬಾಯ್ ಕೈ ಕಕಾನ ಎಕೊಯ್ ಪುನಮಕ್ ಪುಥಾದೋನ ಲೋಗ ಹಯೆ ಯುಎನ್ ಓನ ಸಿಂದರ ಜಿನೆ ಬಾದ ಪಂಗ್ ಥೋಕದರಿಬ ಪಿಥಿಬಿದ ಲೈಬ ಹ್ಯುಮನ್ ರೈಟ್ ಆಕ್ಟಿವಿಸ್ಟ್ ಗೆ ಒಯಬ ಮಿಫಮದದ ಇರಂ ದಮಸ್ಕಿ ಮಿಹುಲ್ ಅಮ ಒಯನ ಎಕೊಯ್ ಕಕಾನ ವಾಂಗಾಂ ಲೋದರಿ
2: ಪುನಮಕ್ ಅಸುಮ್ಮನಿ ನುಪಿ ಮಸ್ಸ
3: ಅಸುಮ್ಮುಂಗಾರ್ಬ ಮಿಕುಪ್ ಅಸಿದ ಎಕೊಯ್ ಕಕಾಗಿ ಮೈ ಥೊಂಗ ಹರಾವ್ ನುಂಗಾಯ್ಬಗಿ ಮಮಿ ಇಮತ ತಾಬ ಉದ್ರಿಬಸಿಬು ಕರಿಗಿನು ಬಾಬಾ
2: ರೇಸಿಯಾ

0: बेटा मैं कल अपने भतीजे के घर होके आया, देखकर हैरान रह गया कि वो लोग दिन भर एसी चलाते हैं, रोज वॉशिंग मशीन चलाते हैं, घर में दो दो फ्रिज हैं, फिर भी उसका बिजली बिल पता है कितना आता है? जीरो। मैंने पूछा तो भतीजा बोला, चाचा जी सब ऊपर वाले की दया है। मतलब सोलर पैनल की। मैंने सोचा अब तो लगवाना ही पड़ेगा।
1: पीएम सूर्य घर मुफ्त बिजली योजना, जुड़ने के लिए रजिस्टर करें pmsuryaghar.gov.in पर।
2: हर घर सूर्य घर।
3: आगस्ट बानी इम्फाल हौजी नुमिदांगी पुंग तरेर मखाई तारे मणिपुरी तो पाउक ता बीरसी।
4: आकाशवाणी इम्फाल केट्रुमयुम चित्रबानु न पाउ पाजरी आहान बद मरु ओइब पाउ। बिष्णुपुर डिस्ट्रिक्ट हॉस्पिटल बुफमु चनी लेब हॉस्पिटल के थाक त संगत नब गृह मंत्री गोविंद दास कोंथोक जोम नंगासी हॉस्पिटल असे द चतुने यंग सिंखरे राज्य सरकार ने लिसिंग बचमा पनि फुतरे ते गि फुंग लखिबा गेजे सिंगि डिजिटाइज तौरबा कॉपी सिंग ऑनलाइन द मियाम ने यंग बा यारगनी। फॉरेस्ट विभाग ने हाइरी नोमाइजिंग रिजर्व फॉरेस्ट के एरिया द अयाब याउ न चिंकाब मदि केम न चिंगबा थब सिंग चथब यारोय। नेशनल पंचायत अवार्ड लिसिंग कुनमा हयंग न्यू दिल्ली यंथोलगनी लेबासी की मथौ निथिंग पांगथोप पंचायत निफुनीथोद मना से कुसीनगनी हाई कोर्ट की चीफ जस्टिस मरी सीनियर एडवोकेट सुप्रीम कोर्ट की जज ओइनो वासक लौख्रे। बिष्णुपुर जिला के फमु यांखे लेब डिस्ट्रिक्ट हॉस्पिटल मतंग चुनाब फबुंग चनी लेब हॉस्पिटल सेंगतनब की मतंग गृहमंत्री गोविंद दास कोंथोक जोमनांगसी हॉस्पिटल चतुने यंगसिंखरे। कोंचत अदुद बिष्णुपुर जिला की डिप्यूटी कमिश्नर पूजा एलांगबम अतोप विभाग क्या की ऑफिसल सिंग लुइनखे। मंत्री ने यंगसिंब अदुद नौनो सेंगतकदरिब हॉस्पिटल मथौ ताब बिल्डिंग अतोप हक्सेल की पोलम सिंग मतंग ऑफिसल सिंग मंत्री पाउदी। मंत्री की मैके की हॉस्पिटल हेन फगतना मिपुम खुद अना लाइन की खुदचाब निथिन फंगनी थाजब थी लोनना। मंत्री ने नौनो हॉस्पिटल सेंगतकदरिब प्रधानमंत्री नरेंद्र मोदी की जिला मेडिकल कॉलेज वाखलों युफम पाइकदबी मरी लेनब ऑफिसल थब पाइप पुचल सेंग की खन कथोप लोनना मपूफा पाइपीनब मंत्री ने अपील तौरी। मुख्यमंत्री युमनांग खेमचा ने सभापति मणिपुर स्टेट फिल्म डेवलपमेंट सोसाइटी की तेरासुब एजुकेटिव बोर्ड की मिफम मुख्यमंत्री की सेक्रेटरी पांथोखे। मिफम मणिपुरी सिनेमा चौखटनब आर्टिस्ट फिल्म मेकर सिंग फिवम फगटनब खी। मिफम बोर्ड असी मेंबर लेखिजब के एस कुलेश्वर सिंह की मफम अवाब फोंदी। अमरोंद मुख्यमंत्री युमनांग खेमचा ने सभापति मणिपुर स्टेट फिल्म एंड टेलीविजन इंस्टीट्यूट के तरसुब गवर्निंग बोडी की मिफम की सेक्रेटरी पांथोखे। मिफम टेलीविजन एजुकेशन मगुन लेब फिल्म पुथोनब होनाब चंब इंफ्रास्ट्रक्चर सेंग सगप की मतंग कम खी। इंस्टीट्यूट असन मणिपुरी फिल्म मीडिया सेक्टर खुमांग चौसनब होनाबद हईथोब आर्टिस्ट पुथोपद अचोब थी। सरकार ने मणिपुर फिल्म चौखटनब होनाब पांब पीगनी मुख्यमंत्री ने सोशल मीडिया फोंदोरक्ली। दूरदर्शन केंद्र इम्फाल की ऑफिशियल टीम मुख्यमंत्री युमनांग खेमचा की सेक्रेटरी उन्द्री सानखे। मिफम राज्य सरकार की मतंग लोनना मणिपुर की इना खुल फिसा लोनसा की थब हेन मालेम सक तब पांडम ब्यूटी पीजें पांथोनब खी। जॉइंट ट्राइबल काउंसिल मणिपुर ने जलरंग पुई एरिया ङरंग चतरब टोटल इमरजेंसी सट डाउन हंधोली है काउंसिल चरोद फोंदोरक्ली। मंगानी चखदब स्वास्थ्य गांव सुरक्षा जलवायु कैंपेन चांडिल जिला होदोखे। सोलिड वेस्ट मैनेजमेंट एनवायरमेंटल कंजर्वेशन की हिरम पांगथोप थोरम जिला की मकोक थोब ऑफिसल खुलाप सरुक याखी। महाबली इंटेक की ट्रांसफॉर्मर सेमजन साजनगदब लेबनाथेपुरी वाटर ट्रीटमेंट प्लान इसिंग पीरब मफम मतंखरे की इसिंग पीब गमकीरो है पी एच ई डी मणिपुर की वाटर सप्लाई मेंटेनेंस डिवीजन टू की एग्जीक्यूटिव इंजीनियर खंगलक्ली। इंडियन मेट्रोलॉजिकल डिपार्टमेंट इम्फाल सेंटर ने हाई राज्य की मफम अयब लाखदरब निमी हूमनी अखा अरव यौना नों चूरब याय पाव की मरक्त अटेंब ब्रेक।
5: Nupida madi nupasing da toina nagan ba thyroid ki anaba makhal suna yeng baga loinana Manipur da ahan ba thyroid scan gi facility leiraba AOI Babina Speciality Hospital Thyroid cancer gi high dose iodine therapy gi khudong chaba pi baga loinana CMHT PMJAY health card amasung government employee sing gi su khudong chaba pizari Dr. Singh na tumor board phamduna anaba sing gi laying da chauna mating pangli akupamarol gi damag NABH phanglaba AOI Babina Speciality Hospital Sajiva Jail Road Khabai Soi Imphal East Tanabiu
4: Tabi riba pawasi Akashwani Imphal degini Rajgi Director of Printing and Stationery na Raja Sarkar ne lising machama pani futarete gi phong lakhiba tungan tungan bagese singe digitize sarba copy sing online da miyamna yengba yargani lising machama pani futarete gi lising ani kun phawba da phong kiba sing digitized toroba gazette copy sing website egazette.mn.gov.in da phanglagani listening ni kunma thoidegi mamang chehegi july kuntra ma thoi fa wada phongki ba gazette singi digitized copy na website manipurgovernmentpress.nic.in da phanglagani bibag asigi director ng robin thokpa cherol amada hai gazette copy khara di director asina phangdabana maram oiraga website thagat pangamdri phangdriba geje sing ase tinana ba amadi digitize tongna ba directory asina marini na ba bibhag sing amadi kendra sarkar degi copy sing larona ba kan honari mana makhatan hai marili na ba geje sing thiba phangdriba su bibhag sing na matamatam gi thoki ba marili na ba notification sing gi copy di phangi asigum ba phibam asida director asina geje sing miyang gi khudong chana ban nongna sangat na ba honari nongna sangala ba geje sing gi cherol asigi thab Matakang Basarukta reconstructed gazette Haina Thagani, now a gazette Sendokadoriba Asida Kanagumba, Yaning the Banatraga Mod Fungba, Lair Badi Director Asida Tasigi, Marie Fabugimanunda Aibicherol Pislak Bayagani Hairi. Nomizing Reserve Forest ki area de Ayaba Yogna Chinkaba Madikam the Chingba Tabaksung Chetaba Yaru Haina Raisigi Forest Bibaki Central Forest Division Kangan Lakli, Divisional Forest Officer Bibek Suresh Nadina Thokpa Cherol Amanahai, Nomizing Reserve Forest ki area de Myoi Karana Ain Kaina, Changsing Duna Chinkaba Madikam the Chingba Chetaba Gitaba Hengan Lakli, Ashikumba Tong Singh Asi Indian Forest Act 1927 the Piri Bachana Kangron Singh, Tugai Batanatana Lamlaki South Chase Singi Punsida, Singnaba Amadi Akoi Bigi Pibim the Akaiba Toli, Makatana Miam the High River Reserve Forest Asigi, Manung the Ayaba Yawdna Chinkaba Madikam the Chingba Pankto Pigan Haina, Apil Torekli. Northeastern Council NEC gi humbura ni thu shiba plenary mi fangima hoina na mizoram gi rajyapal Bijay Kumar Singh na rajya aduki tongan tongan ba chakho thorang gi thabak sing yeng chingkre mizoram gi lobban danga se pangtho ke ba mi phamda rajya aduki tongan tongan ba chakho thorang gi thabak sing mi pham aduna ningthina khatna ba khanaki rajyapal na hai kendra na awang no poki rajya pumna mu chakho na ba ache pe phiri kalone na thabak pai khali mahangna rajya sarkar gi bipa pumna mangna lakli ba mi pham asi mahiyana ba mi Mipam ama ohena bapuna hona minabitsu haiki. NEC gi plenary mipam lakli basago sanimita silong da pangtokani. Mizoram da kendri gi lovu singu mantralo yi makhada lebagli haupana ba amadi tungkoi na chanagataba lovu gi pathaf sing yokhana nabi pandam da khed bachau avian haudokre. Campaign adu Rajyapal Vijay Kumar Singh na lovu bhanda haudul adun hai masina lebagli hau changeng tauduna Jana Bahar Singh Sinna ba Amadi Mahusagi Oiba Low Pathaf Singh Sinna na ba Pandam Thamli Resangi Har Amadi Til Hedak Singh Pakthak na Sinna ba Gimatang da Palladuna Rajyapal na Hai Masina Manama Singh Thari ba Lofum Amadi Miwebegi Haksel da Chaun Akai ba Piri Prime Minister Nation Mission gi Makhada Changna na Lebak Lahau Changi Tau ba Amadi Mahusagi Oiba Low Pathaf Singh Zathabina Basu Rajyapal na Apil Tauri Bao Gimarakta na Atemba Break Amamu
6: Mediation for the Nation 2.0 How Kiba January Gitang Ani English Singani Kakun Ketaruktagi How Do Kre Campaign Asiki Manung Chana Case Kayamasu Lushin Nanabaki Kudung Java Piri Casing Adudi Karadang Palavada Matrimonial Dispute Case Accident Claim Cases Domestic Violence Check Bound Case Commercial Dispute Case Service Matter Cases Criminal Compound Level Cases Consumer Dispute Cases Debt Recovery Case Partition Case Eviction Case Land Acquisition Amadi Atopa civil case kayamani. ಕ್ಯಾಂಪೇನ್ ಅಸಿನ ವಾಖಲ್ ಲೈತಾವ ಶಾಂತಿ ಲೈವ ಅಮದೇ ಶೌಖತ್ಪ ಕಯಾಮ ಪೀರಿ ಖಂಗಹಂಜರಿಬ ಹೈಕೋರ್ಟ್ ಆಫ್ ಮಣಿಪುರ್ ಅಮಸೂಂ ಮಣಿಪುರ್ ಸ್ಟೇಟ್ ಲೀಗಲ್ ಸರ್ವಿಸಸ್ ಅಥಾರಿಟಿ ಅಂಡರ್ ದ ಏಜಿಸ್ ಆಫ್ ಮೇಡಿಯೇಷನ್ ಅಂಡ್ ಕನ್ಸಿಲಿಯೇಷನ್ ಪ್ರೊಜೆಕ್ಟ್ ಕಮಿಟಿ MCPC ಸುಪ್ರೀಂ ಕೋರ್ಟ್ ಆಫ್ ಇಂಡಿಯಾ ಹೇನ ಕುಪಮರೋಲ್ ಗಿದಮಗ್ ಆಫೀಸ್ ಆಫ್ ದಿ ಮಣಿಪುರ್ ಸ್ಟೇಟ್ ಲೀಗಲ್ ಸರ್ವಿಸಸ್ ಅಥಾರಿಟಿ ADR ಬಿಲ್ಡಿಂಗ್ ಲಂಫೆಲ್ ಕೋಚ್ ಕಾಂಪ್ಲೆಕ್ಸ್ ಲಂಫೆಲ್ ಪಾರ್ಟ್ ಇಂಫಾಲ್ ವೆಸ್ಟ್ ಮೊಬೈಲ್ ನಂಬರ್ 9245049660 ದ ಕಾಂಟ್ಯಾಕ್ಟ್ ಟು
4: ಆಕಾಶವಾಣಿ ಇಂಫಾಲ್ದಗಿ ಪಾವ್ ತಾಭಿರಿ ನ್ಯಾಷನಲ್ ಪಂಚಾಯತ್ ಅವಾರ್ಡ್ ಡಿಸ್ಟಿಂಗ್ ನಿಕುನ್ಮಂಗ ಎಂಥೋಪಗೆ ತೊರಂ ಹೇ ನ್ಯೂ ಡೆಲ್ಲಿದ ಪಾಂಗ್ತೊಗ್ಲಗನಿ ಮಸ್ತ ಲೇಬಾಸಿಗೆ ಮಥೌ ನಿತಿನ ಪಾಂಗ್ತೊಪ್ಪ ಪಂಚಾಯತ್ ನಿಫುನಿಥೊಯ್ದ ಮನಾ ಅಸಿ ಖುಷಿನಗನಿ ಮನಾ ಎಂಥೋಪಗೆ ತೊರಂದ ದೀನ್ ದಯಾಲ್ ಉಪಾಧ್ಯಾಯ ಪಂಚಾಯತ್ ಸತ್ತ ವಿಕಾಸ್ ಪುರಸ್ಕಾರ ಕ್ಯಾಟಗರಿದ ಗ್ರಾಮ ಪಂಚಾಯತ್ ಕುಂಟ್ರಾಮರಿ ಅಮಸೂ ನನಾಜಿ ದೇಶ್ಮುಖ್ ಸರ್ವೋತ್ತಮ ಪಂಚಾಯತ್ ಸತ್ತ ವಿಕಾಸ್ ಪುರಸ್ಕಾರ ಕ್ಯಾಟಗರಿದ ಪಂಚಾಯತ್ ನಿಪಾಂಡ ಮನಾ ಪೀಗನಿ ತೊರಂದುದ ಮನಾ ಫಂಗ್ಲಬ ಪಂಚಾಯತ್ಗೆ ಮಕೋಕ್ಸಿಂಗ್ನ ಮಕ್ಕಳಿಗೆ ಸಿಂಥಾನಿಯ ಒಯ್ಬ ಥೌಂಗ್ಸಿಂಗ್ ಉತ್ಕನಿ ರಾಷ್ಟ್ರಪತಿ ದ್ರೌಪದಿ ಮುರ್ಮುನ ಹೈರಿ ಶಿಕ್ಷಾನ ಮಿಯೋಯ್ ಅಮಂಬ ಮರೋಮ್ದಂ ಲೇಪ್ಚಬ ಗಂಬ ಅಮಸೂಂಗ್ ಶಕ್ತಿ ಲೇರ್ಬ ಮಿಯೋಯ್ ಅಮ ಉಹೆಂದುನ ಸಮಾಸ ಚಾವ್ನ ಅವನ್ಬ ಪುರಕ್ಪ ಗಮಿ ನ್ಯೂ ದೆಹಲಿದ ಪಾಂಗ್ತೊಪ್ಪ ಟ್ರಾವೆಲ್ ಬೆನಿಫಿಷರಿ ಸ್ಕಾಲರ್ಶಿಪ್ ಸ್ಕೀಮ್ಗೆ ಕಾಣಬ ಫಂಗ್ಲಬ ಮಹಿರೋಯ್ಸಿಂಗ ಉನ್ನಬದ ಶ್ರೀಮತಿ ಮುರ್ಮುನ ಹೈ ಸಮಾಸ ಮ ಚಾಕೊಟ್ಪ ಹೈಬ ಸಿ ಸೆಲ್ ತುಂಗಿ ಪಿಪಂ ಪಗಟ್ಪ ಅಮಸೂಂಗ್ ಮಹಿ ಮಸಿಂಗಿ ಥಾಕ್ ವಾಂಗ್ಲಬ ಮತಂದದ ಒಯ್ಬ ಗಂಗನಿ ರಾಷ್ಟ್ರಪತಿನ ಹೈ ಸರ್ಕಾರನ ಪ್ಯಾಕೆಟ್ಪ ಸ್ಕಾಲರ್ಶಿಪ್ ಸ್ಕೀಮ್ಸಿಂಗಿ ಮತೇಂಗ್ನ ಟ್ರಾವೆಲ್ ಮಹಿರೋಯ್ಸಿಂಗ್ ಅವಾಂಗ್ಬ ಥಾಕಿ ಮಹಿ ಮಸಿಂಗ್ ತಮ್ದುನ ಖುದೊಂಗ್ಚಾಬ ಕ್ಯಾ ಫಂಗ್ಬ ಗಮ್ಲೆ ಹೈಕೋರ್ಟ್ಗೆ ಚೀಫ್ ಜಸ್ಟಿಸ್ ಮರಿ ಅಮಸೂಂಗ್ ಸೀನಿಯರ್ ಅಡ್ವೊಕೇಟ್ ಅಮಸಿ ಸುಪ್ರೀಂ ಕೋರ್ಟ್ಗೆ ಜಸ್ಟ್ ಒಯ್ನ ವಾಶಕ್ ಲೌಕ್ರೆ ಚೀಫ್ ಜಸ್ಟಿಸ್ ಸೂರ್ಯ ಕ್ಯಾನ ಮಕ್ಕಳ ಮಂಗಾಬ ವಾಶಕ್ ಲೌಕಿ ಮಕೋಯ್ಸಿಂಗ್ ಅದುದಿ ಪಂಜಾಬ್ ಅಮಸೂಂಗ್ ಹರಿಯಾಣ ಹೈಕೋರ್ಟ್ಗೆ ಚೀಫ್ ಜಸ್ಟಿಸ್ ಜಸ್ಟಿಸ್ ಸೆಲ್ ನಾಗು ಬಾಂಬೆ ಹೈಕೋರ್ಟ್ಗೆ ಚೀಫ್ ಜಸ್ಟಿಸ್ ಜಸ್ಟಿಸ್ ಶ್ರೀ ಚಂದ್ರಶೇಖರ್ ಮಧ್ಯಪ್ರದೇಶ ಹೈಕೋರ್ಟ್ಗೆ ಚೀಫ್ ಜಸ್ಟಿಸ್ ಜಸ್ಟಿಸ್ ಸಂಜೀವ್ ಸಚ್ದೇವ ಅಮಸೂಂಗ್ ಜಮ್ಮು ಕಾಶ್ಮೀರ ಅಮದಿ ಲಡಾಖ್ ಹೈಕೋರ್ಟ್ಗೆ ಚೀಫ್ ಜಸ್ಟಿಸ್ ಜಸ್ಟಿಸ್ ಅರುಣಾಪಲ್ಲಿ ಅಮಸೂಂಗ್ ಸೀನಿಯರ್ ಅಡ್ವೊಕೇಟ್ ವೆಂಕಟಾ ಸುಬ್ರಹ್ಮಣ್ಯಂ ಮೊಹನಾನಿ ಕೇಂದ್ರಗೆ ಸೈನ್ಸ್ ಅಮಸೂಂಗ್ ಟೆಕ್ನಾಲಜಿ ಮಂತ್ರಿ ಡಾಕ್ಟರ್ ಜಿತೇಂದ್ರ ಸಿಂಗ್ನ ಹೈರಿ ಭಾರತ್ ಅಮಸೂಂಗ್ ಜರ್ಮನಿಗೆ ಮರಕ್ತ ವಿಜ್ಞಾನಗೆ ಲಂದ ಹೆನ್ನ ತೆಂಬಂಗ್ ಪಿನಬನ ಲೇಬಾನಿ ಮರಿ ಹೆನ್ನ ಚಚಲನ್ಬ ಗಮ್ಲಗನಿ ಲೇಬಾನಿಗೆ ಲುಚಿಂಗ್ಬ ಅನಿನ ನ್ಯೂ ದೆಹಲಿದ ಕ್ವಾಂಟಮ್ ಕಮ್ಯುನಿಕೇಷನ್ ಫೋಟೋಮಿಕ್ಸ್ ಯಾವ್ನ ತೊಂಗಾನ್ ತೊಂಬ ಲಂಕಿಯಾಗಿ ಮತಂಗ್ದ ವಾರಿ ಶಾನಕಿ ಥೊರಮದುದ ವಾಂಗಾಂಗ್ಬದ ಡಾಕ್ಟರ್ ಜಿತೇಂದ್ರ ಸಿಂಗ್ನ ಹೈ ಮಾಲಿಂಗಿ ಒಯ್ನ ಖ್ವಾಯ್ದಕ್ಕೆ ಚಾವ ಅಹುಂ ಸುಬ ಸ್ಟಾರ್ಟ್ ಆಫ್ ಇಕೋ ಸಿಸ್ಟಮ್ ಭಾರತ್ನ ಯುವ ಒಯ್ಬ ಗಮ್ಲೆ ಮಸಿನ ಟೆಕ್ನಾಲಜಿ ಹಕ್ಷಲ್ ವಾಟರ್ ಟೆಕ್ನಾಲಜಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಮಸೂಂಗ್ ಸ್ಪೇಸ್ ಟೆಕ್ನಾಲಜಿಗೆ ಲಂದ ವಾರಕ ಅತಿ ಮಾಲಿಂಗ್ ಲೇಬಾಸಿಂಗ್ ಮರಕ್ತ ತೆಂಗ್ಬಾಂಗ್ ಪಿನ್ನಬ ಹಿಂಗ ಲಹ್ಲಗನಿ ಮಹಾನ್ ಹಾಯ್ ವಾರದ ಅಮಸೂಂಗ್ ಜರ್ಮನಿ ಮರಕ್ತ ಸೈನ್ಸ್ ಟೆಕ್ನಾಲಜಿ ಇನ್ನೋವೇಷನ್ ಅಮಸೂಂಗ್ ಲೇಬಾ ಅನಿಗೆ ಮಿಯಾಂಗ್ಗೆ ಮರಕ್ತ ಅಪ್ಪಬ ಮರಿ ಲೇನೆರಕ್ಲಿ ಸಿಜಿಟೆಂಡನ್ ಹಾಯ್ ಮಿಪಮ್ ಅದನ್ನ ಲೇಬಾ ಅನಿಗೆ ಮರಕ್ತ ರಿಸರ್ಚ್ ಇನ್ನೋವೇಷನ್ ಅಮಸೂಂಗ್ ಉದ್ಯೋಗಕ್ಕೆ ಲಂದೆ ಹೆನ್ನ ಚೌಹಟ್ ಹನ್ನೊಂದಿಗೆ ಖುದೊಂಚಾಬ ಪೀರಗನಿ ವಾರನ ಯುಂಬು ಅರ್ಜುನ ಬ್ರಿಕ್ಸ್ ಕಲ್ಚರಲ್ ವರ್ಕಿಂಗ್ ಗ್ರೂಪ್ಗೆ ಅನಿಸುವ ಮಿಫಂ ಉತ್ತರ ಪ್ರದೇಶ್ಗೆ ವಾರಾಣಸಿದ ಥಾಸಿಗೆ ಮರಿದೆಗೆ ಮಂಗ ಫಾವ ಪಾಂಗ್ತೊಗ್ಲಗನಿ ನ್ಯೂ ದೆಹಲಿದ ಪಾಂಗ್ತೊಪ್ಪ ಪಾವ್ಗೆ ಮಿಫಂ ಅಮದ ಕಲ್ಚರ್ ಮಂತ್ರಾಲಯಕ್ಕೆ ಸೆಕ್ರೆಟರಿ ವಿವೇಕ್ ಅಗರ್ವಾಲ್ನ ವಾಫಂ ಅಸಿ ಲಾಕ್ತೊಕಿಬನಿ ನುಮಿನಿನಿ ಚಥಗದಬ ಮಿಫಂ ಅಸಿನ ಬ್ರಿಕ್ಸ್ ಲೇಬಾಸ್ಗೆ ಮರಕ್ತ ಕಲ್ಚರ್ಗೆ ಲಂದ ತೆಂಗ್ಬಂಗ್ ಪಿನ್ನದ ಹೆಂಗನಬ ವಾಫಂ ಖನಗನಿ ಮಿಫಂ ಅಸಿದ ಮರುಅಿನ ಕ್ರಿಯೇಟಿವ್ ಇಕಾನಮಿ ಅಮಸೂಂಗ್ AI ಹೆರಿಟೇಜ್ ಗಾಕ್ಷನ ತಂಬ ಕಲಾ ಸಂಸ್ಕೃತಿ ಅಮಸೂಂಗ್ ತುಂಗೊಯ್ನ ಚಕೊ ಥೊರಾಂಗ್ ಅಖನ್ನಬ ಮಿಯಂಗ್ ಥಂಗನಿ ಗೃಹ ಮಂತ್ರಾಲಯನ ಇಮಿಗ್ರೇಷನ್ ಅಂಡ್ ಫಾರೆನ್ಸ್ ಅಮೆಂಡ್ಮೆಂಟ್ ರೂಲ್ಸ್ ಲಿಸಿಂಗ್ ಅನಿ ಕುಂತರು ಲಾಕ್ತೊಕ್ರೆ ಮಸಿಗೆ ಮುಖಾದ ರಿಜಿಸ್ಟ್ರೇಷನ್ಗೆ ಮತಂ ಅಮಸೂಂಗ್ ಅಪೀಲ್ ತೌಬಗಿ ಮೌಂಗ್ ಹಾನಿಗೆ ಇಮಿಗ್ರೇಷನ್ ಅಂಡ್ ಫಾರಿನರ್ಸ್ ರೂಲ್ ಲಿಸಿಂಗ್ ಅನಿ ಕುನ್ಮಂಗಾದಗೆ ಅಹೋಂಗ್ಬ ಕಯಾ ಹಾಪ್ಚಿಲ್ಲೆ ಅಮೆಂಡ್ಮೆಂಟ್ ಅಸಿಗೆ ಮುಖಾದ ಲೇಬ ಅಸಿದ ಮಪಾ ಲೇಬಾಕ್ಟಿಗೆ ಲಾಕ್ಪ ಮಿಯೋಯ್ಸಿಂಗ್ ಭಾರತ ಹೇಗೆ ಯೋರಪ್ಪದಿಗೆ ನಿಮಿತ್ ಚಾಮ ಮರ್ಫುನಿಗೆ ಮನುಂಗ್ದ ರಿಜಿಸ್ಟ್ರೇಷನ್ಗೆ ಥಬಕ್ ಲೋಶಿಂಗದಬನಿ ಅದುಮೊಯ್ ನಮ್ಮ ತಂಗಾಯಿಫದಬ ಫಿವಂ ಲೇರಬದಿ ಥೇಂಗ್ನ ರಿಜಿಸ್ಟ್ರೇಷನ್ ತೌಬಗೆ ಅಯಾಬಸು ಪೀಗನಿ ಹೈರಿ National Highways for Electric Vehicle NSEV-ge Director Avishit Singh na hairi wada asi hoje electric amasung electronic kudong chaba leira ba highway sing sangat pada loina na hena phaba amasung tung goina chakot tatok sa singi pambai leba leba ama oiri housing sana bagi pau ngangbam amu khomba degi
7: manga chuba MNC women senior one day trophy ki ngasi saniki ba league match ta thau thamai ban na al amin lilombu wicket tara da thoikre mari suba mnc men's under 19 one day trophy lisingani kumanga kontruki ngasi saniki ba league match ta esu wangkai palace compound na lcc lamchangbu run chani yangkai da thoik

ಮತಂಗದಾ ಬಿರಸಿ ಲೋಯುಂಬ ಲೋಯುಂಬಿ ಫಿಲ್ಮ್ ಅಸಿದಗಿ ಪುಷ್ಪಾರಾಣಿ ಅಮದಿ ರಾಹುಲ್ಗೆ ಅಪ್ಪುನ್ಬ ಖೊಂಜೆಲ್ದ ಜಿನಿಮೆಕ್ ಸನಾನ ಸೈರೆಂಬ ಸಂಜೋಯ್ ಬಿನಸ್ನ ಸೈರಾಂಗ್ಬ ಇಸೈ ಇಸೈ ಸಿಬು ಖನ್ಬಿರಕ್ಬ ಮಿಯೋಯ್ನ ಪೊರಂಪಾ ಚುಥೇಕ್ತಗಿ ಎನ್ಜಿರ ನಬೀರ್.

ಅನಿಸುಬದಾ ಲೌಬಿರಸಿ ತೋರೈ ಫಿಲಂದಗಿ ಪುಷ್ಪರಾಣಿಗಿ ನೈಟೋಮ್ ಖೊಂಜಲ್ದ ಖೈದೆಮ್ ಇಮೋನ ಸೈರೆಂಬ ರಣಬೀರ್ ಥೌನಾನ ಸೈರಾಂಗ್ಬೈಸೈ.